0: ಶುಭೋದಯ, ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಡಿವಿಜಿಯ ಒಂದು ಕಗ್ಗ ಈ ರೀತಿ ಇದೆ: ಸಮತೆ ಸಂಯಮ ಶಮಗಳಿಂ ಭಾವವನೋಲಗಿಸೆ ಸಮನಿಪುದು ಮತಿಯ ಹದವಾತ್ಮಾನುಭವಕ್ಕೆ ಮಮತೆಯಳಿವಿಂ ಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸೆಳೆಯ ಗಾಣದಲ್ಲಿ ಮಂಕುತಿಮ್ಮ ಅಂತ. ಲೋಕದಲ್ಲಿ ಹೇಗೆ ವ್ಯವಹಾರ ನಡೆಸಬೇಕು, ಸಮತೆ ಸಂಯಮ ಶಮ ಇವುಗಳನ್ನು ಅಭ್ಯಾಸ ಮಾಡಿಕೊಳ್ತಾ ಇರಬೇಕು ಅಲ್ವಾ. ಹಾಗೆ ಜ್ಞಾನದ ಲಕ್ಷಣವೇ ಸಮದರ್ಶನ ಅಂತ ಹೇಳ್ತಾರೆ. ಅಂದರೆ ಇದು ತುಂಬ ಮುಖ್ಯವಾದ ಒಂದು ಲಕ್ಷಣ ಜೀವನದಲ್ಲಿ. ಆತ್ಮದರ್ಶನಕ್ಕೆ ಹೊರಡೋನಿಗೆ ಸಾಧನವೂ ಕೂಡ ಸಮದರ್ಶಿತ್ವವೇ ಅಂತ ಹೇಳ್ತಾರೆ. ಸೊ ಅವನಿಗೆ ಯಾವುದರಲ್ಲೂ ಕೂಡ ದ್ವೇಷವಿರಬಾರ್ದು, ಎಲ್ಲದರಲ್ಲೂ ಕೂಡ ಸಮನಾದ ಪ್ರೀತಿ ಇರಬೇಕು, ಹಾಗೆ ಎಲ್ಲರ ಬಗ್ಗೆ ಕೂಡ ಹಿತ ಚಿಂತನೆಯನ್ನು ಮಾಡ್ತಿರಬೇಕು. ಇದು ಲೌಕಿಕವಾದ ಪ್ರಯೋಜನ ಮಾತ್ರವಲ್ಲ, ಅಧ್ಯಾತ್ಮ ವಿಷಯದಲ್ಲಿ ಕೂಡ ಸುಖಕ್ಕೆ ಮೇಲ್ಪಟ್ಟದ್ದು ಹಿತ. ಸೊ ಸುಖ ಉಂಟು ಮಾಡಬೇಕು ಅನ್ನೋದು ಕರೆಕ್ಟು, ಸರಿ, ಆದರೆ ಆ ಸುಖಕ್ಕೆ ಹಿತ ಅನ್ನೋದು ವಿರೋಧಿ ಆಗಬಾರ್ದು. ಸೊ ಇನ್ನು ಮನೋಭಾವ ಸಾಧ್ಯ ಆಗಬೇಕು ಅಂದರೆ ಇಂದ್ರಿಯ ನಿಗ್ರಹ ಬಹಳ ಮುಖ್ಯ. ಸೊ ಇಂದ್ರಿಯಗಳನ್ನು, ಎಸ್ಪೆಷಲಿ ಬಾಹ್ಯೇಂದ್ರಿಯಗಳನ್ನು ಹದ್ದಿನಲ್ಲಿರಿಸ್ಕೊಳ್ತಾ ಇರಬೇಕು. ಅದೇನೇ ಶಮ ದಮ, ಹೀಗೆ ಮನಸ್ಸನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದು ಆತ್ಮಾನುಭವಕ್ಕೆ ಹದವಾಗ್ತಾ ಇರತ್ತೆ. ಇನ್ನು ಮುಖ್ಯವಾಗಿ ಏನಂದರೆ ನಾನು ನಾನು ಅನ್ನೋ ಮಮಕಾರ. ಇದು ಮಮಕಾರ ತುಂಬ ಪಾಲಿಶ್ಡ್ ವರ್ಡು, ಅಹಂ ಅಂತ ಅನ್ಕೋಬಹುದು ನಾವು. ಸೊ ಈ ಮಮಕಾರ ನಾಶವಾಗಬೇಕು. ಎಷ್ಟು ಪುಸ್ತಕ ಪಾಂಡಿತ್ಯವಿದ್ರೂ ಕೂಡ ಮಮಕಾರ ಹೋಗಿಲ್ಲ ಅಂತ ಅಂದರೆ ಜ್ಞಾನ ಸಂಪಾದನೆ ಆಗೋದಿಲ್ಲ. ಸೊ ಆ ಮಮಕಾರ ಹೋಗಬೇಕಾದ್ರೆ ಜೀವ ಸಂಸ್ಕಾರ ಆಗಬೇಕು. ಲೋಕವೆಂಬ ಗಾಣದಲ್ಲಿ ಜೀವವನ್ನು ಅರಿಯೋದ್ರಿಂದ ಮಾತ್ರ ಜೀವ ಸಂಸ್ಕಾರ ಸಾಧ್ಯವಾಗುತ್ತೆ ಅಂತಾರೆ DVG. ಶುಭ ದಿನ ನಿಮ್ಮದಾಗಲಿ. ಕೇಳ್ತಾ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ: ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.
3: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ.
0: ಸ್ನೇಹಿತರೆ, ಸಮಯ ಆಗ್ತಿದೆ 6:05. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi said that as India moves towards becoming a Viksit Bharat, the nation's youth must be physically fit, mentally strong and full of self-confidence. Speaking on the launch of Nasha Mukti Yuva for Viksit Bharat Sankalp Abhiyan virtually in New Delhi yesterday, Mr. Modi said young people should always stay away from drugs and embrace a healthy lifestyle. He added that the launch will mark the beginning of a 100-week nationwide Jan Bhagidari campaign against substance abuse.
5: ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆಲಿಯೇ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ ಕ್ಯೋಂಕಿ ಆಜ್ ಜಬ್ ದೇಶ ನೇ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ್ ಸೇ ಸ್ವಸ್ಥ ಹೋ ಮನ್ ಸೇ ಸ್ವಸ್ಥ ಹೋ ಆತ್ಮವಿಶ್ವಾಸ ಸೇ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ ಆದತ್ ಸೇ ಹಮೇಶಾ ಹಮೇಶಾ ದೂರ್ ಹೋ ಯಹೀ ಇಸ್ ಅಭಿಯಾನ ಕಾ ಉದ್ದೇಶ ಹೈ.
4: More than 1 crore youth from 28,000 locations across the country have participated in the event, including My Bharat and National Service Scheme volunteers, as well as participants from schools, colleges, universities, youth clubs, NGOs and spiritual organizations. Union Minister for Youth Affairs and Sports Dr. Mansukh Mandaviya said the dream of a drug-free India can be realized only through active public participation and the leadership of the youth. He was addressing a program at Amrita Hospital in Faridabad after the launch of the Nasha Mukt Yuva for Viksit Bharat Sankalp Abhiyan. Dr. Mandaviya described the 100-week campaign as a nationwide people's movement aimed at mobilizing the youth for nation-building. India's economy is likely to grow around 7% in the first quarter of current fiscal, higher than earlier expectations, supported by stronger economic indicators, improved industrial activity and a recovery in exports. According to an SBI Research Pre-Monetary Policy Committee report released on Saturday, the growth estimate marks an improvement from the Reserve Bank of India's earlier projections, which were lowered because of geopolitical uncertainties. All arrangements are in place for the counting of votes today for the by-elections to three assembly constituencies in Bihar, Gujarat and Madhya Pradesh. Polling for the Bankipur constituency in Bihar, Banjalpur in Gujarat and Datia in Madhya Pradesh was held on 30th of last month. Counting of votes will begin at 8 this morning. Postal ballots will be counted first, followed by the counting of votes recorded in electronic voting machines from 8:30 a.m. The Election Commission has made robust security arrangements to ensure smooth counting in all three states. In Madhya Pradesh, counting for the Datia Assembly seat will be held at Government Polytechnic College, where 20 counting tables have been set up. President Draupadi Murmu will begin a three-day visit to Odisha today. During her visit, the President will participate in a series of educational, cultural and official engagements in Cuttack, Bhuvaneshwar, Brahmapur and Taptapani in Ganjam district. The President is scheduled to inaugurate Jagatguru Kripalu University at Cuttack today. In Pakistan, at least 14 people, including five security men, were killed and over a dozen injured in a suicide attack on a police station during a peace rally in Khyber Pakhtunkhwa province yesterday. The explosion occurred when the Swat peace rally was in progress right across the police station in Kabul town in Swat district. In Madhya Pradesh, the first Shravan procession of Lord Mahakaleshwar will be taken out in Ujjain today, marking the first Monday of the holy Sawan month. Lord Mahakal, in the Chandramoleshwar form, will be taken out in traditional palanquin procession, offering devotees an opportunity for darshan. A special puja will be performed at the Mahakaleshwar temple before the procession begins at 4 in the afternoon. After 11 days of intense competition, Glasgow Commonwealth Games concluded with the flag and baton handed over to India, hosts of the centenary edition, in a glittering ceremony at Glasgow today. The 2030 Games will be held in Ahmedabad and the Scotland officials handed over the CWG flag and baton to Indian representatives, Olympic gold medalist Neera Chopra, Indian Olympic Association President P.T. Usha and Gujarat Deputy Chief Minister Harsh Sanghvi. India will depart from Glasgow as a satisfied bunch after 39 medals at the 2026 Games. And that is the end of this news bulletin.

0: musically yours.
1: ಶುಭೋದಯ ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಶುರು ಮಾಡೋಣ ಸುಂದರ ಗೀತೆಯ ಮೂಲಕ. ಗಣೇಶ ಪಂಚರತ್ನಂ ಸ್ತುತಿ ರಾಮನಾಥನ್ ಜಿ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿರುವಂತಹ ಕೃತಿ ಇದು. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ.

ಶುಭೋದಯ ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ಬೆಳಕಿ ಹೊತ್ತು ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದರೆ ನಮ್ಮ ಬದುಕನ್ನೇ ಬದಲಾಯಿಸಬಲ್ಲ ಒಂದು ಶಕ್ತಿಯ ಬಗ್ಗೆ. ಏನದು ಶಕ್ತಿ ಅಂದರೆ ಅದೇನೆ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಚಿಂತನೆ. ಸಕಾರಾತ್ಮಕ ಚಿಂತನೆ ಅಂದರೆ ಬರೀ ನಗ್ತಾ ಇರೋದಲ್ಲ, ಕತ್ತಲಲ್ಲಿ ಕೂಡ ಒಂದು ಸಣ್ಣ ಬೆಳಕಿನ ಕಿರಣವನ್ನು ಹುಡುಕೋದು. ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಇದು ಕರಗಿ ಹೋಗುತ್ತೆ, ನನ್ನಿಂದ ಇದರಿಂದ ಆಚೆ ಬರೋದು ಸಾಧ್ಯ ಇದೆ ಅಂತ ನಂಬೋದೇನೆ ನಿಜವಾದ ಸಕಾರಾತ್ಮಕತೆ ಅಂತ ಅನ್ಕೋಬಹುದು. ನಮ್ಮ ಸಂಸ್ಕೃತಿನಲ್ಲಿ ಈ ಪಾಸಿಟಿವಿಟಿಗೆ ಬಹಳ ದೊಡ್ಡ ಸ್ಥಾನ ಇದೆ. ನಾವು ಬರೀ ಒಳ್ಳೆಯದನ್ನು ಬಯಸೋದಿಲ್ಲ, ಬದಲಿಗೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಅಂತ ಹೇಳ್ತೀವಿ. ಅಂದರೆ ಜಗತ್ತಿನ ಎಲ್ಲ ಜೀವಿಗಳು ಸುಖವಾಗಿರಲಿ ಅಂತ ಬಯಸುವಂತಹ ವಿಶಾಲ ಸಂಸ್ಕೃತಿ ನಮ್ಮದು. ಸೊ ಈ ಉದಾತ್ತ ಯೋಚನೆ ನಮ್ಮ ಮನಸ್ಸಿನಲ್ಲಿ ಪಾಸಿಟಿವಿಟಿ ಎನರ್ಜಿಯನ್ನು ತುಂಬುತ್ತೆ. ಇದರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕೇಳ್ತಾರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲೋ. ಮುಂದಿನ ಗೀತೆ ಈಶ್ವರನ ಕುರಿತಾದ ಸುಂದರ ಗೀತೆ, ಗೀತಾ ಬಿ ಆರ್ ಅವರ ಸಂಗೀತ ಸಂಯೋಜನೆ, ನಾರಾಯಣ ತೀರ್ಥರ ಕೃತಿ ಇದು. ನಿಶ್ಚಯ್ ವಿಶ್ವಸೇನ ಹಾಗೂ ಸಮನ್ವಿತ ಶರ್ಮಾ ಮತ್ತು ಅಪೇಕ್ಷಾ ಅವರು ಹಾಡಿರುವಂತಹ ಸುಂದರ ಕೃತಿ. ಅದಾದ ನಂತರ ಬಾಲ್ಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಬಂದಂತಹ ಮತ್ತೊಂದು ಸುಂದರ ಶ್ರೀ ಸದಾಶಿವ ಅನ್ನುವ ಕೃತಿ. ಕೇಳ್ತಾರೆ ಎಫ್ಎಂ ರೈನ್ಬೋ.

95.5 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಪಾಸಿಟಿವಿಟಿ ಬಗ್ಗೆ, ಪಾಸಿಟಿವ್ ಥಿಂಕಿಂಗ್ ಬಗ್ಗೆ, ಸಕಾರಾತ್ಮಕ

ಮಕ ಯೋಚನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದಂತಹ ಮಾತಿದೆ, ಉದ್ಧರೇದಾತ್ಮಾನಂ ಅಂತ. ಅಂದರೆ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕು ಅಂತ. ನಮ್ಮ ಮನಸ್ಸೇ ನಮಗೆ ಗೆಳೆಯ, ನಮ್ಮ ಮನಸ್ಸೇ ನಮಗೆ ಶತ್ರು. ಉಪನಿಷತ್ತುಗಳು ಹೇಳುವ ಹಾಗೆ ಯದ್ಭಾವಂ ತದ್ಭವತಿ, ಅಂದರೆ ನಾವು ಏನನ್ನು ಯೋಚಿಸ್ತೀವೋ ಅದೇನೇ ಆಗ್ತೀವಿ ಅಂತ. ಈ ತತ್ವವನ್ನೇ ಇವತ್ತಿನ ಮಾಡರ್ನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಬಹುದು. ನಮ್ಮ ಆಧ್ಯಾತ್ಮಿಕ ಗುರುಗಳು ಹೇಳುವಂತೆ, ಒಂದು ಸಣ್ಣ ನಕಾರಾತ್ಮಕ ಯೋಚನೆ ಇಡೀ ದಿನದ ನೆಮ್ಮದಿಯನ್ನು ಹಾಳು ಮಾಡಬಲ್ಲದು. ಸೊ ಅದೇ ಒಂದು ಒಳ್ಳೆಯ ಆಲೋಚನೆ ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿಯನ್ನು ನೀಡುತ್ತೆ. ನಮ್ಮ ಋಷಿ ಮುನಿಗಳು ಇದನ್ನೇ ತಪಸ್ಸು ಮತ್ತು ಮೌನದ ಮೂಲಕ ಸಾಧಿಸಿದರು. ಇದನ್ನೇ ನಾವು ಯೋಚನೆ ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಗಮನ ಕೊಟ್ಟು ಪಾಸಿಟಿವಿಟಿಯ ಅಥವಾ ಪಾಸಿಟಿವ್ ಥಿಂಕಿಂಗ್ನ ಅಭ್ಯಾಸ ಮಾಡ್ಕೋಬೇಕು. ಇದ್ರ ಜೊತೆಗೆ ನೆಗೆಟಿವ್ ಥಿಂಕಿಂಗ್ನ ಅವಾಯ್ಡ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದೊಡ್ಡ ಹಂಡೆಯಲ್ಲಿ ನಾವು ಹಾಲನ್ನು ಕಾಯಿಸ್ತಾ ಇರಬಹುದು, ಆದರೆ ಆ ಪೂರ್ತಿ ಹಂಡೆಯ ಹಾಲು ಕೇವಲ ಒಂದೇ ಒಂದು ಹನಿ ಮಜ್ಜಿಗೆಯಿಂದ ಹಾಳಾಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ತುಂಬ ಹುಷಾರಾಗಿ ನಮ್ಮ ಮನಸ್ಸನ್ನು ನಾವು ಕಾಪಾಡ್ಕೋಬೇಕು. ಮತ್ತಷ್ಟು ಮಾತಾಡೋಣ. ಮತ್ತೆರಡು ಸುಂದರ ಗೀತೆಗಳು ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ರವರ ಸಾಹಿತ್ಯ, ಎಲ್ ಕೃಷ್ಣನ್ರವರ ಸಂಗೀತ. ಅದಾದ ನಂತರ ಸುರೇಖಾ ಅವರ ಧ್ವನಿಯಲ್ಲಿ ಚಂದ್ರು ಅವರ ಸಂಗೀತ ಸಾಹಿತ್ಯದಲ್ಲಿ ಬಂದಂತಹ ಸುಂದರ ಗೀತೆ, ಸುರೇಂದರ್ ಕೊಹ್ಲಿಯವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಹಾಗಾದ್ರಾಯ್ದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ನಾದ ಅರ್ಚನೆ ಕಾರ್ಯಕ್ರಮ ನಾವು ಮಾತಾಡ್ತಾ ಇದ್ವಿ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ. ಸೊ ಪತಂಜಲಿ ಮಹರ್ಷಿಗಳು ಕೂಡ ಹೇಳ್ತಾರೆ, ಧ್ಯಾನ ಮಾಡುವುದರಿಂದ ಮನಸ್ಸಿನ ಅನಗತ್ಯ ಗೊಂದಲಗಳು ದೂರವಾಗುತ್ತೆ ಅಂತ. ಮೆದುಳಿನಲ್ಲಿ ಒತ್ತಡವನ್ನು ಉಂಟು ಮಾಡುವಂತಹ ಕಾರ್ಟಿಸೋಲ್ ಹಾರ್ಮೋನ್ಗಳು ಕಡಿಮೆಯಾಗಿ ಸಂತೋಷ ನೀಡುವಂತಹ ಎಂಡೋರ್ಫಿನ್ಸ್ಗಳು ಬಿಡುಗಡೆಯಾಗುತ್ತಂತೆ. ದಿನಕ್ಕೆ ಬರೀ 10 ನಿಮಿಷದ ಧ್ಯಾನ ನಿಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಸರಿ, ಈ ಯೋಜನೆಗಳನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಗೆ ಇದನ್ನು ಹೇಳಿದೆ. ಸೊ ನಮ್ಮ ಪೂರ್ವಜರು ಇದಕ್ಕೆ ನೀಡಿದಂತಹ ಅತ್ಯುತ್ತಮ ಕೊಡುಗೆ ಅಂತ ಅಂದರೆ ಧ್ಯಾನ, ಮೆಡಿಟೇಷನ್. ಮನಸ್ಸು ಒಂದು ಚಂಚಲವಾದ ಕೋತಿ ಇದ್ದಂತಂತೆ. ಸೊ ಅದಕ್ಕೆ ಸಕಾರಾತ್ಮಕತೆಯ ಬ್ರೇಕ್ ಹಾಕೋದೇನೆ ಧ್ಯಾನ. ಸೊ ಇನ್ನು ಬಹಳಷ್ಟು ಮಾತಾಡೋದಕ್ಕೆ ಇದೆ. ಮುಂದಿನ ಗೀತೆ ರಾಜೂರು ಶೇಷಗಿರಿದಾಸ್ ಅವರ ಧ್ವನಿಯಲ್ಲಿ, ವಿಜಯದಾಸರ ಕೃತಿ, ವಿಜಯ ಕೃಷ್ಣ ಡಿ ಅವರ ಸಂಗೀತ ಸಂಯೋಜನೆ ಇದೆ. ಹಾಡಿಗೆ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಅಷ್ಟೇ ಮುಖ್ಯ ಅಲ್ವಾ. ಇತ್ತೀಚೆಗೆ ಗ್ಲಾಸ್ಗೋನಲ್ಲಿ ಮುಕ್ತಾಯಗೊಂಡಂತಹ 2026 ಕಾಮನ್ವೆಲ್ತ್ ಗೇಮ್ಸ್ ನಮಗೆ ಅತ್ಯುತ್ತಮ ಉದಾಹರಣೆ ಅಂತ ಅನಿಸುತ್ತೆ. ಒಟ್ಟು ನಮ್ಮ ಭಾರತೀಯರು 39 ಪದಕಗಳನ್ನು ಗೆದ್ದು ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾರೆ. ದೈಹಿಕ ಶಕ್ತಿಗಿಂತ ಹೆಚ್ಚಾಗಿ ಅವರಲ್ಲಿ ಕೆಲಸ ಮಾಡಿರುವಂಥದ್ದು ನೆವರ್ ಗಿವ್ ಅಪ್ ಅನ್ನುವಂತಹ ಸಕಾರಾತ್ಮಕ ಮನೋಭಾವ. ಹಾಗೆಯೇ ಕ್ರೀಡಾಪಟುಗಳು ಪಂದ್ಯಕ್ಕೆ ಮುಂಚೆ ಕಣ್ಮುಚ್ಚಿ ತಾವು ಗೆಲ್ಲುತ್ತಿರುವಂತಹ ದೃಶ್ಯವನ್ನು ದೃಶ್ಯೀಕರಿಸ್ಕೊಳ್ತಾರಂತೆ, ಅಂದರೆ ವಿಜುವಲೈಸ್ ಮಾಡ್ಕೋತಾರೆ. ಇದು ಕೂಡ ಒಂದು ರೀತಿಯ ಧ್ಯಾನವೇ. ನಮ್ಮ ದೈನಂದಿನ ಜೀವನದಲ್ಲೂ ಕೂಡ ನಾವು ಕೆಲಸಕ್ಕೆ ಹೋಗುವ ಮುನ್ನ ಇವತ್ತಿನ ದಿನ ಅದ್ಭುತವಾಗಿರುತ್ತೆ, ನಾನು ಯಶಸ್ಸನ್ನು ಕಾಣ್ತೀನಿ ಅಂತ ವಿಜುವಲೈಸ್ ಮಾಡಿಕೊಂಡ್ರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಹಾಗಿದ್ರೆ ಇಂದಿನಿಂದ 3 ನಿಯಮಗಳನ್ನು ಪಾಲಿಸಬಹುದು ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷ ಪ್ರಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ಎರಡನೇದು, ದಿನದಲ್ಲಿ ಸಿಗುವಂತಹ ಒಳ್ಳೆಯ ಸಂಗತಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಗ್ರ್ಯಾಟಿಟ್ಯೂಡನ್ನು ಅಭ್ಯಾಸ ಮಾಡಿಕೊಳ್ಳಿ. ಮೂರನೇದು ತುಂಬ ಇಂಪಾರ್ಟೆಂಟ್, ನಕಾರಾತ್ಮಕವಾಗಿ ಮಾತುಗಳನ್ನಾಡುವಂತಹ ಜನರಿಂದ ಸ್ವಲ್ಪ ದೂರ ಇರಿ. ಸೊ ನೆನಪಿಡಿ, ಪರಿಸ್ಥಿತಿಗಳು ಕೈಯಲ್ಲಿ ಇಲ್ಲದೇ ಇರಬಹುದು, ಆದರೆ ಆ ಪರಿಸ್ಥಿತಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ನಮ್ಮ ಕೈಯಲ್ಲಿನೇ ಇರುತ್ತೆ. ಸೊ ಸಕಾರಾತ್ಮಕ ಚಿಂತನೆ ನಮ್ಮನ್ನು ಕಷ್ಟದಿಂದ ಪಾರು ಮಾಡದಿದ್ರೂ ಕೂಡ ಆ ಕಷ್ಟಗಳನ್ನು ಎದುರಿಸುವ ಧೈರ್ಯ ಖಂಡಿತ ನೀಡುತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ನಾದಾರ್ಜನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಡೆಯದಾಗಿ ಪಿನಿಪಿ ಶ್ರೀನಿವಾಸ ಅವರ ಧ್ವನಿಯಲ್ಲಿ ಬಂದಂತಹ ಭಕ್ತ ಕನಕದಾಸ ಚಿತ್ರದ ಸುಂದರ ಗೀತೆ, ಕನಕದಾಸರ ಕೃತಿ, ಎಂ ವೆಂಕಟರಾಜು ಅವರ ಸಂಗೀತ ಸಂಯೋಜನೆ ಇದೆ ಹಾಡಿಗೆ. ಕೇಳ್ತಾರೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು

0: ಈಗ ಕೇಳೋಣ.
1: ನಾನು ಕಥೆಗಾರನಾಗೋದೊಳೆಯಲ್ಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್ ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನಿಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನ ಅಥವಾ ಮಾಸ್ತಿಯವರ ಕಥೆಗಳನ್ನ ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕೂತೆ ಬರದೆ ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗಾಗಿತ್ತು ಎನ್ನುವ ಮಾತು ಈಗ ನನ್ನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊರದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯಣ್ಣ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೇಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರುವ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಿಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲಿ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕಾಣಿಸ್ತದೆ.
2: ಸ್ನೇಹಿತರೆ, ಸಮಯ ಆಗ್ತಿದೆ 6:55. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಯಥಾ ಭಾರತಂ ವಿಕಸಿತ ಭಾರತ ದಿಶಿ ಅಗ್ರೆಸರತಿ ತಥಾ ದೇಶಸ್ಯ ಯುವಾನಃ ಶಾರೀರಿಕ ರೂಪೇಣ ಸುದೃಢಾಃ ಮಾನಸಿಕ ರೂಪೇಣ ಸಬಲಾಃ ಆತ್ಮವಿಶ್ವಾಸೇನ ಚ ಪರಿಪೂರ್ಣಾಃ ಭವಿತುಮರ್ಹಂತಿ. ಹ್ಯಃ ನವದಿಲ್ಲ್ಯಾಂ ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯಾಂತರ್ಗತಂ ನಶಾ ಮುಕ್ತ ಯುವಾಭಿಯಾನಸ್ಯ ದೃಶ್ಯ ಶ್ರವ್ಯ ಅಂತರ್ಜಾಲೀಯ ಮಾಧ್ಯಮೇನ ಶುಭಾರಂಭಾವಸರೆ ಭಾಷಮಾಣಃ ಪ್ರಧಾನಮಂತ್ರಿ ಅವದತ್ ಯತ್ ಯುವಾನಃ ಸರ್ವದಾ ಮಾದಕದ್ರವ್ಯೇಭ್ಯಃ ದೂರಂ ತಿಷ್ಠೇಯುಃ ಅಥ ಸ್ವಸ್ಥ ಜೀವನಚರ್ಯಾಂ ಚ ಅಂಗೀಕುರ್ಯುಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ.

0: ಅಂದ್ರೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ ಒಂದು ಕತೆ ಹೇಳಮ್ಮ.
2: ಹ್ಮ್, ಯಾವ ಚಾನಲ್ ಹಾಕ್ಲಿ?
3: ಟಿವಿಲಿ ಬೇಡ, ನೀನ್ ಹೇಳು.

0: ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಹೊಸದಿಲ್ಲಿಯಿಂದ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ ಯೋಜಿಸಿದೆ. ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ ಸಂದರ್ಭದಲ್ಲಿ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರು ಪಾಲ್ಗೊಂಡು ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆ ಕೈಗೊಂಡರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಯುವ ಜನರನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ. ಕ್ಯೋಂಕಿ ಆಜ್ ಜಬ್ ದೇಶ ನೇ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ್ ಸೇ ಸ್ವಸ್ಥ ಹೋ, ಮನ ಸೇ ಸ್ವಸ್ಥ ಹೋ, ಆತ್ಮವಿಶ್ವಾಸ ಸೇ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ್ ಆದತ್ ಸೇ ಹಮೇಶಾ ಹಮೇಶಾ ದೂರ ಹಿ ರಹೇ ಯಹೀ ಇಸ್ ಅಭಿಯಾನ ಕಾ ಉದ್ದೇಶ ಹೈ. ಹಮ್ ಸಬ್ಕೋ ಯೆ ಸಂಕಲ್ಪ ಲೇನಾ ಹೈ, ಹಮಾರೇ ಯುವಾ ನಶೆ ಔರ್ ಡ್ರಗ್ಸ್ ಕೆ ಖತ್ರೋ ಕೋ ಸಮಜೆ, ಹರ್ ತರಹ ಸೇ ಜಾಗರೂಕ್ ರಹೇ ಔರ್ ಇಸ್ ಸಂಕಲ್ಪ ಮೇ ಅಬ್ ರಾಷ್ಟ್ರೀಯ ನಶಾ ಮುಕ್ತ ಯುವಾ ಅಭಿಯಾನ ಕಿ ಬಡಿ ಭೂಮಿಕಾ ಹೈ.
0: ಮೇರಾ ಯುವ ಭಾರತ್ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಭಾಗವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಪರಿಭಾವಿತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಮೈ ಭಾರತ್ ಆಂದೋಲನ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನೆ, ರಾಷ್ಟೀಯ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿಯ ಜೈನ್ ಹೆರಿಟೇಜ್ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಆರ್.ಕೆ. ಲಯ ನಶೆ ಮುಕ್ತಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಮ್ಮ ಶಾಲೆಯಲ್ಲಿ ನಶಾಮುಕ್ತ ಭಾರತ್ ಕಾರ್ಯಕ್ರಮವು ಒಂದು ಒಳ್ಳೆ ಪ್ರತಿಜ್ಞೆಯಿಂದ ಶುರುವಾಯಿತು. ಕ್ರೀಡಾ ಮತ್ತು ಯುವ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ಹೇಳಿಕೊಟ್ಟರು. ಅದರ ನಂತರ ಒಂದು ನಾಟಕವಿತ್ತು. ಅವರು ಯುವ ಜನರು ಹೇಗೆ ಕೆಟ್ಟ ಅಭ್ಯಾಸಗಳಿಗೆ ಬೀಳುತ್ತಾರೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಎನ್ನುವುದನ್ನು ತೋರಿಸಿಕೊಟ್ಟರು. ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಡಬಹುದು ಎಂದು ತಿಳಿಸಿಕೊಟ್ಟರು. ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡಿದರು. 2047 ವರ್ಷಕ್ಕೆ ವಿಕಸಿತ ಭಾರತ್ ಮಾಡಲು ನಮ್ಮ ಯುವಜನರ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಹೇಳಿದರು. ಕೆಟ್ಟ ಅಭ್ಯಾಸಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಹೇಗೆ ಕೆಟ್ಟದನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದರು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನಮ್ಮ ದೇಶದ ಬೆಳವಣಿಗೆಗೆ ಶ್ರಮಿಸುವ ನಾಯಕರನ್ನು ನೋಡಿ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೊಮ್ಮವಾರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಾದ ಡಿ ಗಗನ, ಜೆ ನೂತನಗೌಡ ಹಾಗೂ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಜಯಶ್ರೀ, ಪಿ ರೂಪಶ್ರೀ ಹಾಗೂ ಚೇತನ್ ಅಭಿಯಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ಪ್ರಕಲ್ಪದಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾಲಯದ NANM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ನ 3 ಯುವ ನವೋದ್ಯಮಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಸಕ್ತ ವರ್ಷದ ಗ್ರಾಸ್ ರೂಟ್ಸ್ ಇನೋವೇಟರ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ವಿಶಾಲ್ ಮಶೇಲ್ಕರ್, ದಕ್ಷಿಣ ಕನ್ನಡ

0: ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ಹಾಗೂ ಉಡುಪಿ ಜಿಲ್ಲೆ ಕಾರ್ಕಳದ ರತ್ನಾಕರ ನಾಯಕ್ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಗೌರವ ಸ್ವೀಕರಿಸಿದರು. ನೀರಿನ ಪೋಲು ತಡೆದು ಸಮರ್ಪಕ ನಿರ್ವಹಣೆ ಖಾತ್ರಿಪಡಿಸುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ WWR ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಸಿಇಒ ರತ್ನಾಕರ ನಾಯಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಈ ಪ್ರಶಸ್ತಿಗೆ ನೇರವಾಗಿ ಕಾರಣರಾದವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನೆಟ್ಟೆ ಪುನೀತ್ ಸರ್ ಅವರು. ಯಾಕಂದ್ರೆ ನಮ್ಮ ಇಂಥ ಇನ್ನೋವೇಷನ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತಹ ಅವಕಾಶ ಇದೆ, ಅದು ನಾವು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಥ್ರೂಔಟ್ ಇಂಡಿಯಾದಲ್ಲಿ 26 ಜನ ಮಾತ್ರ ಸಿಲೆಕ್ಟ್ ಆದದ್ರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಾನು 2 ಲೋರಾ ಮಾಡ್ಯೂಲ್ಸ್ ಗಳನ್ನ ತರಿಸಿ ಅದಕ್ಕೊಂದು ಸಿಂಪಲ್ ಲಾಂಗ್ ರೇಂಜ್ ಆನ್ ಆಫ್ ಸಿಸ್ಟಮ್ ಅಲ್ಲಿ ನಾನೊಂದು ಡಿವೈಸ್ ತಯಾರು ಮಾಡಿದೆ. ಆ ಡಿವೈಸ್ ಅನ್ನ ಸಾಧಾರಣ 2-3 ಕಿಲೋಮೀಟರ್ ವರೆಗೆ ಯಾವುದೇ ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಕಮ್ಯುನಿಕೇಟ್ ಮಾಡಿ ಅದು ಆಪರೇಟ್ ಆಗ್ತದೆ. ಟ್ಯಾಂಕ್ ಸೈಡ್ ಮತ್ತೆ ಪಂಪ್ ಸೈಡ್ ಅಲ್ಲಿ ಫಿಟ್ ಮಾಡಿಬಿಟ್ಟು ಆ ಓವರ್ ಫ್ಲೋ ಆಗುವ ಸಮಸ್ಯೆಯನ್ನ ಬಗೆಹರಿಸಿದೆ. ಇದಕ್ಕೆ ಯಾವುದೇ ತಿಂಗಳ ರೀಚಾರ್ಜ್ ಅಥವಾ ಯಾವುದೇ ಖರ್ಚಿಲ್ಲ. ಪಂಚಾಯತ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಪ್ರತಿ ಮನೆಗಳಲ್ಲಿಯೂ ಟ್ಯಾಂಕ್ ಓವರ್ ಫ್ಲೋ ಆದ್ಮೇಲೆ ಪಂಪ್ ಬಂದ್ ಮಾಡುವಂತದ್ದು ಅಥವಾ ಖಾಲಿ ಆದ್ಮೇಲೆ ಪಂಪ್ ಚಾಲು ಮಾಡುವಂತದ್ದು ಒಂದು ಇರ್ತದೆ. ಅದರಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತದೆ, ಅದರೊಟ್ಟಿಗೆ ಕರೆಂಟ್ ಕೂಡ ವೇಸ್ಟ್ ಆಗುವಂತದ್ದು. ಒಂದು ಸಿಂಪಲ್ ಡಿವೈಸ್ ಅನ್ನು ತಯಾರು ಮಾಡಿದೆ, ಅದು ನಮ್ಮ ಮನೆಗೆ ಹಾಕಿ ಟೆಸ್ಟ್ ಮಾಡಿದೆ, ಚೆನ್ನಾಗಿ ವರ್ಕ್ ಆಯಿತು. ಅದೊಂದು ಕಮರ್ಷಿಯಲ್ ಡಿವೈಸ್ ಮಾಡುವ ಅಂತ ಆಲೋಚನೆ ಮಾಡಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅನ್ನು ರೆಡಿ ಮಾಡಿಬಿಟ್ಟು ಒಂದು ಅಟ್ಮಾಸ್ ಅಂತ ಹೆಸರಿಟ್ಟು ಒಂದು ಕಮರ್ಷಿಯಲ್ ಡಿವೈಸ್ ಅನ್ನು ತಯಾರು ಮಾಡಿ ಒಂದು 100 ಯೂನಿಟ್ ಗಳನ್ನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಎಲ್ಲರಿಗೆ ಖುಷಿ ಆಯಿತು.
0: ಈ ತಿಂಗಳಾಂತ್ಯದ ವೇಳೆಗೆ ರಾಜ್ಯದ ಎಲ್ಲ ತಾಲೂಕುಗಳಿಂದ ಮಳೆ ಹಾಗೂ ಬೆಳೆ ಹಾನಿ ವರದಿ ಪಡೆದು ಕೇಂದ್ರದ ಮಾರ್ಗಸೂಚಿಯಂತೆ ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಸರ್ವಪಕ್ಷಗಳ ಸಭೆ ಬಳಿಕ ಅವರು ಮಾಹಿತಿ ನೀಡಿದರು. ಹಾಸನ ಜಿಲ್ಲೆ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ಜಲಾಶಯದಿಂದ ವಿವಿಧ ಕಾಲುವೆಗಳು ಹಾಗೂ ಕೆರೆಗಳಿಗೆ ಇಂದಿನಿಂದ ನೀರು ಹರಿಸುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ದರು. ತುಂಗಭದ್ರಾ ಆಡಳಿತ ಮಂಡಳಿ ರೈತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನಪರಿಷತ್ ಶಾಸಕ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ರೈತ ಮುಖಂಡರು ಮಾಜಿ ಸಚಿವರನ್ನು ಭೇಟಿ ಮಾಡಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಮಾಡಿದರು. ಬೆಂಗಳೂರಿನ ಯಶಸ್ವಿನಿ ಘೋರ್ಪಡೆ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾ ಸಂಕೀರ್ಣದಲ್ಲಿ ಭಾನುವಾರ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದ್ದಾರೆ. ಮಹಿಳೆಯರ ಅಂತಿಮ ಪಂದ್ಯದಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲಾ ವಿರುದ್ದ ಜಯಗಳಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಪ್ರಶಸ್ತಿಗೆ ಭಾಜನರಾದರು. ಅಗ್ರ ಶ್ರೇಯಾಂಕಿತ ಚದುರಂಗ ಪ್ರವೀಣೆ, ಕೇರಳದ ದಿವಿ ಬಿಜೇಶ್, 2ನೇ ಶ್ರೇಯಾಂಕದ ತಮಿಳುನಾಡಿನ ಪಿ ಯಕ್ಷಿಣಿ ಹಾಗೂ 3ನೇ ಶ್ರೇಯಾಂಕಿತೆ ಕರ್ನಾಟಕದ ನಕ್ಷತ್ರ ಗುಮುದವಲ್ಲಿ 11 ವರ್ಷದೊಳಗಿನವರ ಫೆಡರೇಟೆಡ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ನ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಸಂಸ್ಥೆ ಮಂಗಳೂರಿನ ಉರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ನವಮಂಗಳೂರು ಬಂದರು ಪ್ರಾಧಿಕಾರ ಪ್ರಾಯೋಜಿತ ಚೆಸ್ ಪಂದ್ಯಾವಳಿಯ ಮೊದಲ ದಿನದ ಏಕೈಕ ಸುತ್ತಿನಲ್ಲಿ 3 ಜಯ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

ಕೇಳ್ತಾ ಇದು FM ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಭಾವಸ್ಪಂದನೆಯ ಸಮಯ ಸಮಯ ಆಗಿದೆ 7:16. ಸೊ ಭಾವಗೀತೆಗಳನ್ನು ಕೇಳ್ತಾ ಸಾಗುವಂತಹ ಸಮಯ ಇದು. ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿ MN ವ್ಯಾಸರಾವ್ ಅವರ ಸುಂದರ ಕವನ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಅದಾದ ನಂತರ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಬಂದಂತಹ MN ವ್ಯಾಸರಾವ್ ಅವರ ಮತ್ತೊಂದು ಸುಂದರ ಕೃತಿ ನಿನ್ನ ಕಂಗಳ ಕೊಡತಿ. ಕೇಳ್ತಾರೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ನ್ಯೂಸ್ಗಲಿಯರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ ಭಾವಸ್ಪಂದನ ಕಾರ್ಯಕ್ರಮ. ಮುಂದಿನ ಭಾವಗೀತೆ ಅಂತರಂಗ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕುವೆಂಪು ಅವರ ಕೃತಿ ಕೇಳ್ತಾರೆ ಎಫ್ಎಂ ರೇನ್ಬೋ.

0: ಸ್ನೇಹಿತರೆ ಈಗ ಕೇಳಿ 2026 ಕಾಮನ್ವೆಲ್ತ್ ಗೇಮ್ಸ್ ನಡೆಯಲಿ ಅಪ್ಡೇಟ್ಸ್. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: 17 ಸಿಲ್ವರ್ ಅಂಡ್ 9 ಬ್ರಾನ್ಸ್ as Glasgow celebrated with a breathtaking cultural finale. The baton was officially handed over to India, marking the start of the countdown to Ahmedabad 2030.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರಿಗೆ ಹೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಮುಂದೆ ಈ ಭಾವ ಸ್ಪಂದನದ ಕಡೆಯ ಗೀತೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳ್ತಾರೆ ಎಫ್ ಎಂ ರೈನ್ಬೋ. ಇದನ್ನು ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮ್ಯೂಸಿಕ್ ಲಿಯರ್ಸ್ ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಇದು ಹಲೋ ಕರ್ನಾಟಕ ಕಾರ್ಯಕ್ರಮ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 8:31. ಕಾರ್ಯಕ್ರಮವನ್ನು ಶುರು ಮಾಡೋಣ ಸುಂದರ ಹಾಡುಗಳ ಜೊತೆ ಜೊತೆಗೆ. ಕೋಟಿಗೊಂಬಾಟು ಚಿತ್ರದ ಸೂಪರ್ ಹಿಟ್ ಹಾಡು ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಇಮಾಂಡಿ ಅವರ ಸಂಗೀತ ಇದೆ ಹಾಡಿಗೆ. ಅದಾದ ನಂತರ ರಾಜಕುಮಾರ ಚಿತ್ರದ ಮತ್ತೊಂದು ಸೂಪರ್ ಹಿಟ್ ಹಾಡು, ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿಹಾರಿ ಕೃಷ್ಣ ಅವರ ಸಂಗೀತ. ಕೇಳ್ತಾರೆ ಎಫ್ಎಂ ರೈನ್ಬೋ.

ಹದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಹಲೋ ಕರ್ನಾಟಕ. ಇವತ್ತು ನಮ್ಮ ಅಡುಗೆ ಮನೆಯ ದೊಡ್ಡ ರಹಸ್ಯ ಮತ್ತು ಆರೋಗ್ಯದ ಶತ್ರು ಮಿತ್ರ ಅಂತ ಕನ್ಸಿಡರ್ ಆಗೋದಾದರೆ ಅದು ಅಡುಗೆ ಎಣ್ಣೆಯ ಮಿತ ಬಳಕೆಯ ಬಗ್ಗೆ. ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತಾ ಸಾಗೋಣ ಈ ಹೊತ್ತಿನಲ್ಲಿ. ಭಾರತದಲ್ಲಿ ನಮಗೆ ಹಬ್ಬಗಳಂದರೆ ಕರಿದು ತಿಂಡಿ ಬಜ್ಜಿ ಬೋಂಡಾಗಳು ಕಣ್ಮುಂದೆ ಬಂದ್ಬಿಡುತ್ತೆ. ಆದರೆ ಈ ಅತಿಯಾದ ಎಣ್ಣೆಯುಕ್ತಂತಹ ಆಹಾರ ಪದ್ಧತಿ ಇವತ್ತಿನ ದಿನ ನಮಗೆ ಆರೋಗ್ಯಕ್ಕೆ ತುಂಬ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸೊ ಇದು ನಿಮಗೂ ಕೂಡ ಗೊತ್ತೇ ಇರಬಹುದು. ಭಾರತ ನಮಗೆ ಅಂದರೆ ಭಾರತದಲ್ಲಿ ನಮಗೆ ಬೇಕಾಗುವಂತಹ ಅಡುಗೆ ಎಣ್ಣೆ ಸುಮಾರು ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ತೀವಿ. ಸೊ ನಾವು ಎಣ್ಣೆ ಪೋಲು ಮಾಡಿದ್ರೆ ದೇಶದ ಆರ್ಥಿಕತೆಗೂ ಕೂಡ ನಷ್ಟ ಬೀಳುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಈ ಹವಾಮಾನ ವೈಪರೀತ್ಯಗಳು ಕೂಡ ಬಹಳಷ್ಟಿದೆ. ಹಾಗಾಗಿ ಈ ತಾಳೆ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ ಉತ್ಪಾದನೆ ಕುಸಿದಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಅಡುಗೆ ಎಣ್ಣೆಯ ಬೆಲೆಗಳು ನಿರಂತರವಾಗಿ ಏರ್ತಾನೆ ಇರುತ್ತೆ. ಅತಿಯಾದ ಅಡುಗೆ ಎಣ್ಣೆಯ ಬಳಕೆ ನಮ್ಮ ರಕ್ತದಲ್ಲಿ LDL ಕೊಲೆಸ್ಟ್ರಾಲ್ ಏನಿರುತ್ತಲ್ಲ ಅದನ್ನು ಜಾಸ್ತಿ ಮಾಡುತ್ತೆ. ಸೊ ಇದು ನಮಗೆ ಹಾರ್ಟ್ನ ಬ್ಲಾಕ್ ಮಾಡೋದ್ರಲ್ಲಿ ಅಥವಾ ಚಿಕ್ಕ ವಯಸ್ಸಿನಲ್ಲಿನೇ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಸೊ ಇದರಿಂದ ತೊಂದರೆಗಳು ಸಾಕಷ್ಟಿದೆ. ತುಂಬ ಸಿಂಪಲ್ಲಾಗಿ ಏನೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಖಂಡಿತ ಮಾತಾಡೋಣ. ಮತ್ತೆರಡು ಸುಂದರ ಗೀತೆಗಳು, ಮಸ್ತ್ ಕ್ಯಾಲೆಂಡರ್ ಚಿತ್ರದ ಸೂಪರ್ ಹಿಟ್ ಹಾಡು, ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ, ಚಂದ್ರು ಎಸ್ ಎಲ್ ಅವರ ಸಾಹಿತ್ಯ, ಪ್ರೇಮ್ ಕುಮಾರ್ ಶಿವಪೆರುಮಾನ್ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಅದಾದ ನಂತರ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಬಂದಂತಹ ಅಯೋಗ್ಯ ಚಿತ್ರದ ಸೂಪರ್ ಹಿಟ್ ಹಾಡು, ಪಲಕ್ ಮುಚ್ಚಲ್ ಅವರು ಕೂಡ ಧ್ವನಿಯಾಗಿದ್ದಾರೆ, ಚೇತನ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಹಲೋ ಕರ್ನಾಟಕ. ನಾವು ಮಾತಾಡ್ತಾ ಇದ್ವಿ ಅಡುಗೆ ಎಣ್ಣೆಯ ಮಿತ ಬಳಕೆಯ ಬಗ್ಗೆ ಅಂತ. ಸೊ ಹೆಚ್ಚು ಉಪಯೋಗಿಸ್ತಾ ಇದ್ರೆ ಅಥವಾ ಹೆಚ್ಚು ಎಣ್ಣೆಯುಕ್ತ ಆಹಾರವನ್ನು ಸೇವಿಸ್ತಾ ಇದ್ರೆ ಒಬೆಸಿಟಿ ಹೆಚ್ಚಾಗುತ್ತೆ. ಇದು ಟೈಪ್ 2 ಡಯಾಬಿಟೀಸ್ ಮತ್ತು ಬಿ ಪಿಗೆ ನೇರವಾಗಿ ಆಹ್ವಾನವನ್ನು ನೀಡುತ್ತೆ. ಬಹಳಷ್ಟು ಜನರಿಗೆ ಇದೆಲ್ಲ ಗೊತ್ತಿರುವಂಥ ವಿಚಾರನೇ, ಏನು ಹೊಸದಲ್ಲ, ಇದು ಯಾವುದು

ಕನ್ಸರ್ನ್ ಆಗಿ ಯೋಚನೆಗೆ ಇಳಿಯುವಂತೆ ಮಾಡುತ್ತೆ. ಅದನ್ನು ಏನಿಲ್ಲ, 2 ಲೀಟ್ರಿಗೆ ಇಳಿಸಿದ್ರೆ ವರ್ಷಕ್ಕೆ 1,000 ರೂಪಾಯಿ ಉಳಿತಾಯ ಕೂಡ ಆಗುತ್ತೆ, ಹಾಗೆ ನಮ್ಮ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣುತ್ತೆ. ಸೊ ಕಡಿಮೆ ಎಣ್ಣೆ ಬಳಸಿ ಅಂತ ಹೇಳ್ತಾ ಇದ್ದೀವಿ, ಆದರೆ ಯಾವುದೇ ಕಾರಣಕ್ಕೂ ಕಂಪ್ಲೀಟಾಗಿ ಎಣ್ಣೆಯನ್ನು ನಿಲ್ಲಿಸಬಾರ್ದು. ದೇಹಕ್ಕೆ ವಿಟಮಿನ್ A, D, K, E ಸೊ ಇವೆಲ್ಲವನ್ನು ಕೂಡ ಹೇರ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಮಾಣದ ಫ್ಯಾಟ್, ಕೊಬ್ಬು ಮೇಕೆ ಬೇಕು. ಸೊ ಎಣ್ಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ರೆ ಈ ಪೋಷಕಾಂಶಗಳ ಕೊರತೆ ಆಗಬಹುದು. ಹಾಗಾಗಿ ಮಿತ ಬಳಕೆ ಮುಖ್ಯ, ಸಂಪೂರ್ಣವಾಗಿ ನಿಷೇಧ ಅಲ್ಲ. ಓಕೆ, ಸಿಂಪಲ್ ಏನಂದರೆ ಅಡುಗೆ ಮಾಡುವಾಗ ಪ್ಯಾಕೆಟ್ನಿಂದ ನೇರವಾಗಿ ಎಣ್ಣೆನ ಸುರಿಬೇಡಿ. ಸೊ ಯಾವಾಗಲೂ ಒಂದು ಚಮಚನ ಬಳಸಿ ಅಳೆದು ಅಳೆದು ಹಾಕಿ, ಇದರಿಂದ ಬಳಸುವ ಪ್ರಮಾಣ ನಮಗೆ ಗಮನಕ್ಕೆ ಬರುತ್ತೆ. ಹಾಗೆ ಡೀಪ್ ಫ್ರೈಡ್ ಐಟಮ್ಸ್ ಬದಲಾಗಿ ಸ್ಟೀಮಿಂಗ್ ಅಂದರೆ ಆವಿಯಲ್ಲಿ ಬೇಯಿಸುವಂತಹ ಅಥವಾ ಬಾಯ್ಲಿಂಗ್ ಗ್ರಿಲ್ಲಿಂಗ್ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದು ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು ಈ ವಿಚಾರದಲ್ಲಿ. ಇನ್ನೊಂದು ಏನಂದರೆ ಒಮ್ಮೆ ಕರ್ದಿ ಎಣ್ಣೆನ ಮತ್ತೆ ಮತ್ತೆ ಬಿಸಿ ಮಾಡಿ ಬಳಸಬೇಡಿ. ಇದರಿಂದ ಟ್ರಾನ್ಸ್ ಫ್ಯಾಟ್ ಹೆಚ್ಚಾಗಿ ಅದು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗಬಹುದು ಕೂಡ. ಹಾಗೆ ಉತ್ತಮ ಗುಣಮಟ್ಟದ ನಾನ್ ಸ್ಟಿಕ್ ಪಾತ್ರೆಗಳನ್ನು ಬಳಸಿ. ಹಾಗೆ ನಾನ್ ಸ್ಟಿಕ್ನಲ್ಲಿ ಅದು ಮೇಲ್ಗಡೆ ಕೋಟಿಂಗ್ ಎಲ್ಲ ಕಿತ್ಕೊಂಡು ಬಂದಿದೆ ಅಂದರೆ ತಕ್ಷಣವೇ ಆ ಉಪಯೋಗಿಸೋ ಪಾತ್ರೆನ ಡಿಸ್ಕಾರ್ಡ್ ಮಾಡಿ. ಇದ್ರ ಜೊತೆಗೆ ಸಾಧ್ಯ ಆದರೆ ಏರ್ ಫ್ರೈಯರ್ಗಳನ್ನು ಬಳಸೋದು ಉತ್ತಮ ಅಂತ ಹೇಳ್ತಾರೆ. ಅತಿ ಆದರೆ ಅಮೃತವೂ ಕೂಡ ವಿಷ ಅಂತ ಹೇಳ್ತಾರೆ. ಅಡುಗೆ ಎಣ್ಣೆ ನಮ್ಮ ನಾಲಿಗೆಗೆ ರುಚಿ ನೀಡಬಹುದು, ಆದರೆ ಅತಿ ಆದರೆ ಜೀವಕ್ಕೆ ಕಂಟಕ. ಸೊ ಇದರಿಂದಲೇ ಎಣ್ಣೆಯ ಬಳಕೆಯನ್ನು ಕಡಿಮೆ ಮಾಡಿ ಆರೋಗ್ಯಕರ ಜೀವನ ನಡೆಸಿ ಅಂತ ಹೇಳ್ತಾ ಇವತ್ತಿನ ಕಡೆಯ ಹಾಡನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಬಂದಂತಹ ಸೂಪರ್ ಹಿಟ್ ಹಾಡು ಸಿಂಗ ಚಿತ್ರದ ಗೀತೆ, ಚೇತನ್ ಕುಮಾರ್ ಅವರ ಸಾಹಿತ್ಯ, ಧರ್ಮಾವೇಶ್ ಅವರ ಸಂಗೀತ. ಕೇಳ್ತಾರೆ FM ರೇನ್ಬೋ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ.

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಸ್ನೇಹಿತರೆ, ಸಮಯ ಇನ್ನೇನಾಗ್ತಾ ಇದೆ, 8:55. ಇನ್ ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
2: ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಆಯುಷ್ವಾಣಿ. ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸುತ್ತಾರೆ ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ. ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರತಿನಿಧಿಕ ಪದ. ಎ ಅಂದರೆ ಆಯುರ್ವೇದವನ್ನು, ವೈ ಅಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು, ಯು ಅಂದರೆ ಯುನಾನಿಯನ್ನು, ಎಸ್ ಎಂದರೆ ಸಿದ್ಧ ಹಾಗೂ ಸೋವರೆಪ್ಪ ಮತ್ತು ಹೆಚ್ ಅಂದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಪ್ರತಿನಿಧಿಸುತ್ತದೆ. ಸುಮಾರು 5,000 ವರ್ಷಗಳಿಂದಲೂ ಭಾರತದಲ್ಲಿ ಇದು ಬಳಕೆಯಲ್ಲಿದೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ, ಪಥ್ಯ ಹಾಗೂ ಜೀವನ ಶೈಲಿಯನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸ್ ಮಾಡುವ ಅಂದರೆ ಶುದ್ಧೀಕರಿಸುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವು ಕಾಯಿಲೆಗಳಾದ ಪೈಲ್ಸ್, ಫಿಸ್ತುಲಗಳನ್ನು ಗುಣಪಡಿಸುವ ಕ್ಷಾರಸೂತ್ರ ಹಾಗೂ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳಾದ ಅಗ್ನಿಕರ್ಮ, ಮೊಣಕಾಲು ನೋವು ಹಾಗೂ ಬೆನ್ನು ನೋವಿಗೆ ಕ್ಷಾರಕರ್ಮ, ಪಾದದಲ್ಲಿ ಆಗುವ ಆಣೆ ಅಥವಾ ಇಂಗ್ಲಿಷಿನಲ್ಲಿ ಕಾರ್ನ್, ರಕ್ತ ಮೋಕ್ಷಣ, ವೆರಿಕೋಸ್ ವೇನ್, ಈ ಕೆಲವು ರೋಗಗಳಿಗೆ ಈ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ನಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಆಯುರ್ವೇದ ಉತ್ತಮ ಚಿಕಿತ್ಸಾ ಪದ್ಧತಿ. ಸುರಕ್ಷಿತ ಹಾಗೂ ಪರಿಪೂರ್ಣ ವೈದ್ಯಕೀಯ ಪದ್ಧತಿ ಆದ ಕಾರಣ ಪ್ರಪಂಚದಾದ್ಯಂತ ಆಯುರ್ವೇದದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ನಮ್ಮ ಸಂಪ್ರದಾಯಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ ಬೆರೆತು ಹೋಗಿದೆ. ಔಷಧರಹಿತವಾಗಿ ಪಂಚ ಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ನಮ್ಮ ಶರೀರದ ಕಾಯಿಲೆಗಳನ್ನು ಗುಣಪಡಿಸುವ, ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲಾ ತರದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ ನೀಡಿ ಅದರ ಮೂಲಕ ಆರೋಗ್ಯ ನೀಡುವಂತಹ ವೈದ್ಯ ಪದ್ಧತಿಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಈ ಯುನಾನಿ ಚಿಕಿತ್ಸಾ ಪದ್ಧತಿಯು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಸಸ್ಯಜನ್ಯ ಔಷಧಿಯೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಯನ್ನಾಗಿ ಬಳಸುವ ವೈದ್ಯ ಪದ್ಧತಿಯೇ ಸಿದ್ಧ ಮತ್ತು ಔಷಧಿಯೊಂದಿಗೆ ಮಾನಸಿಕ ಚಿಕಿತ್ಸೆಯನ್ನು ಬೆರೆಸಿ ಚಿಕಿತ್ಸೆ ನೀಡುವ ಪದ್ಧತಿಯೇ ಸೋವರಿಪ್ಪ. ಹಾಗೆಯೇ ಹೋಮಿಯೋಪತಿಯು ಜರ್ಮನ್ ಮೂಲದ್ದಾಗಿದ್ದು ಗಿಡ ಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟವಾದ ಪದ್ಧತಿ ಹೋಮಿಯೋಪತಿ. ಹೀಗೆ ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಿವೆ. ಆಯುಷ್ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಹಂತದ ಚಿಕಿತ್ಸೆ ನೀಡಲು 726 ಆಯುಷ್ ಚಿಕಿತ್ಸಾಲಯಗಳು, ಎರಡನೇ ಹಂತದ ಚಿಕಿತ್ಸೆ ನೀಡಲು 137 ತಾಲೂಕು ಮಟ್ಟದ ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 31 ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳು, ಸರ್ಕಾರದ 7 ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳು ಮತ್ತು ಮೈಸೂರು ಹಾಗೂ ಬೆಂಗಳೂರು ನಗರಗಳಲ್ಲಿ ಹೈಟೆಕ್ ಪಂಚಕರ್ಮ ವಿಶೇಷ ಚಿಕಿತ್ಸಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆಯುಷ್ ಪದ್ಧತಿಗಳ ಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಸುಸ್ಥಿರವಾದ ಆರೋಗ್ಯವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.
2: ಆಯುಷ್ವಾಣಿ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸಿದವರು ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ವೆರಿ ಗುಡ್ ಮಾರ್ನಿಂಗ್, ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ ನಲ್ಲಿ ಸಖತ್ ಸಾಂಗ್. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಹೊತ್ತಿನಲ್ಲಿ ನಿಮ್ಮ ಇಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಪ್ರಸಾರ ಆಗುತ್ತೆ. ನಿಮಗೋಸ್ಕರ ಅಂತ ಪ್ರಸಾರ ಮಾಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ತಡ ಮಾಡದೆ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013 ಈ ಸಂಖ್ಯೆಗೆ ನೀವು ವಾಟ್ಸಪ್ನ ಮುಖಾಂತರ ಮೆಸೇಜಸ್ನ ಕಳಿಸ್ಬೇಕು. ಮರಿದೆ ನಿಮ್ಮ ಹೆಸರನ್ನು ಕೂಡ ಬರೆದು ಕಳಿಸಿ. ಜೊತೆಗೆ ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸೂಪರ್ ಹಿಟ್ ಹಾಡುಗಳು, ಒಂದು ಶಮಿತಾ ಮಲ್ನಾಡ್ ಮತ್ತು ಮೋಹಿತ್ ಚೌಹಾನ್ ಅವರ ಧ್ವನಿಯಲ್ಲಿ ಬಂದಂತಹ ಬಿರುಗಾಳಿ ಚಿತ್ರದ ಹಾಡು, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಂದಂತಹ ಹೊಸ ಬೆಳಕು ಚಿತ್ರದ ಸುಂದರ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಅದರ FM ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ಸಖತ್ ಸಾಂಗ್. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಇಷ್ಟದ ಹಾಡನ್ನ ಕೇಳಬೇಕು ಅಂದ್ರೆ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೇಕು ನಿಮ್ಗೆ ಯಾವ ಹಾಡು ಬೇಕು ಅಂತ.

9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ವಾಟ್ಸ್ಆ್ಯಪ್ನ ಮುಖಾಂತರ ಮೆಸೇಜಸ್ನ ಕಳಿಸಬೇಕು. ಮರಿದೆ ನಿಮ್ಮ ಹೆಸರನ್ನು ಕೂಡ ಬರೆದು ಕಳಿಸಿ. ಮುಂದೆ ಮತ್ತೆರಡು ಸೂಪರ್ ಹಿಟ್ ಹಾಡುಗಳು, ಬೆಲ್ ಬಾಟಮ್ ಚಿತ್ರದ ಸುಂದರ ಗೀತೆ, ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಆಜನಿ, ಶ್ಲೋಕನಾಥ್ ಬಿ ಅವರ ಸಂಗೀತ, ಅದಾದ ನಂತರ ಎಕ್ಕ ಚಿತ್ರದ ಸೂಪರ್ ಹಿಟ್ ಹಾಡು ಆಂಥನಿ ದಾಸನ್ ಅವರ ಧ್ವನಿಯಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಚರಣರಾಜ್ ಎಂಆರ್ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೇನ್ಬೋ.

ಸಹೋದರ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಖತ್ ಸಾಂಗ್. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ ನ ಕಳಿಸಿದ್ದಾರೆ. ಪ್ರಸಾದ್ ಕೆಸರಮಡು ತುಮಕೂರಿಂದ ಮೆಸೇಜ್ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರ್ನಿಂದ, ಭೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲಾ ಮನೆಯವರು, ಹಾಗೆ ರೂಪಾ, ಲಕ್ಷ್ಮೀಕಾಂತ, ಯಶವಂತ್, ತೇಜಸ್ವಿನಿ ಅವರು ಚನ್ನನಕುಂಟೆ ಶಿರಾದಿಂದ, ಮೂಡಲ ವಿಠಲಪುರದ ಶಿವಮೊಗ್ಗದಿಂದ ಪದ್ಮಾ ಪನಗಾಟಿ ಅನಂತಕುಮಾರ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹಾಡ್ಲಿ ಮಲ್ಲವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಎಂ ಆರ್ ಶ್ರೀಕಂಠ ನಗ್ರಹಾರ ಮೈಸೂರಿನಿಂದ, ಸಿಂಧುಜಾ ಅವರು ಮೈಸೂರಿನಿಂದ, ನಾಗೇಂದ್ರ

ತಾವರೆಕೆರೆ ಕುಣಿಗಲ್ ತಾಲೂಕಿಂದ ಮೆಸೇಜ್ ಕಳಿಸಿದ್ದಾರೆ. ಗಜಲಕ್ಷ್ಮಿ ಅವರು ಶಿಡ್ಲಘಟ್ಟದಿಂದ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಇಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಈ ಹೊತ್ತಿನಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ನಿಮಗೂ ಏನಾದ್ರು ಈಗ ಹಾಡು ಕೇಳಬೇಕು ಅಂತ ಅನ್ಸಿದ್ರೆ ನಮಗೆ ಮೆಸೇಜ್ ಮಾಡಿ ಖಂಡಿತ ತಿಳಿಸಿ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಮುಂದೆ ಮತ್ತೆರಡು ಸುಂದರ ಗೀತೆಗಳು. ಗಾಳಿಮಾತು ಚಿತ್ರದ ಸುಂದರ ಗೀತೆ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿವುದ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಅದಾದ ನಂತರ ಆನಂದ್ ಚಿತ್ರದ ಮತ್ತೊಂದು ಸುಂದರ ಗೀತೆ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಕಾಂಬಿನೇಷನ್ನಲ್ಲೇ ಬಂದಂತಹ ಗೀತೆ. ಚಿವುದ ಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಕೇಳ್ತಾರೆ ಎಫ್ ಎಂ ರೇನ್ಬೋ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು.

0: ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: FM ರೈನ್ಬೋ ಕನ್ನಡ ಗಮನ ಬೆಲ್ನಲ್ಲಿ ಸಖತ್ ಸಾಂಗು, ಬಹಳಷ್ಟು ಜನರ ಸಂದೇಶಗಳು ನಮ್ಮನ್ನ ತಲುಪ್ತಾ ಇದೆ. ಹೆಚ್ ವಿ ಯೋಗ ನರಸಿಂಹನ್ ಅವರು ಗಾಯತ್ರಿ ನಗರ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ, ಕಡಗಂಜಿಯಿಂದ ಧರ್ಮಣ ಧರ್ಮಿ ಅವರು ಲೀಲಾ ಅಣ್ಣಿಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ ಅನಂತರಾಜು ಅವರು ಗೊರಲುಡುಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬದಾವಣೆ ಹೊಸದುರ್ಗದಿಂದ, ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂನಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ, GS ಭೋಜರಾಜ್ ಸುಧಾ ಅವರು ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕು ಇಂದ ಮೆಸೇಜ್ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಿಂದ ರಾಮಸಾಗರದಿಂದ BM ವಿಶ್ವನಾಥ್, ಸರಸ್ವತಿ, ಭೂಮಿಕಾ ಮತ್ತು ಕೃತಿಕಾ ಅವರು ಕೂಡ ಮೆಸೇಜಸ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನಿಮ್ಮ ಇಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಈ ಹೊತ್ತಿನಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಪ್ರಸಾರ ಮಾಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಮುಂದೆರಡು ಸೂಪರ್ ಹಿಟ್ ಹಾಡುಗಳ ರಿಕ್ವೆಸ್ಟ್ ಬಂದಿದೆ. ಯಜಮಾನ ಚಿತ್ರದ ಹಾಡು ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಅದಾದ ನಂತರ SPB ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಅಂಚದ ಗಂಡು ಚಿತ್ರದ ಸೂಪರ್ ಹಿಟ್ ಹಾಡು, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಅದೇ ಹಾಡಿಗೆ. ನೀವು ಕೂಡ ನಿಮಿಷದ ಹಾಡನ್ನ ಕೇಳಬೇಕಂದ್ರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, 9480901013. ಕೇಳ್ತಾ ಇರಿ FM ರೈನ್ಬೋ.

ಹತ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ಸಖತ್ ಸಾಂಗ್. ಬಹಳಷ್ಟು ಜನ ಮೆಸೇಜಸ್ ನ ಕಳಿಸಿದ್ದೀರಿ. ಮೀನಾ ಮಾಲ್ತೇಶ್ ಸಾಗರದಿಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಮೆಸೇಜ್ ಮಾಡಿದ್ದಾರೆ, ಹಿಂಡಿ ತಾಲೂಕು ಹಿಂಗಿಡಿಯಿಂದ ಚಿದಾನಂದ್ ಕಲ್ಯಾಣಿ ಪತ್ತಾರ ಅವರು, ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ, ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಸುಪ್ರೀತಾ ಶ್ರೀನಿವಾಸ್ ಅವರು, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಅವರು, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ತಿಪ್ಟೂರಿಂದ ಶ್ರೀಲಾ ಮೋಹನ್ ರಾಜ್ ಅವರು ಕೂಡ ಮೆಸೇಜ್ ಮಾಡಿ ಹಾಡುಗಳು ಬಹಳ ಇಷ್ಟವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ರೇಬನ್ ಲೆಬೋ ಅವರು ಸೊಮಾಸೆಟ್ ಯು ಕೆ ಇಂದ ಮೆಸೇಜ್ ಮಾಡಿದ್ದಾರೆ. ಪ್ರಶಾಂತಿ ಎಚ್ ಬಿ ಜಯರಾಮ್ ಅವರು ರಾಜಾಜಿನಗರ್ನಿಂದ ಮೆಸೇಜ್ ಕಳಿಸಿದ್ದಾರೆ. ತ್ಯಾಗರಾಜ್ ಅಂಬಿಕಾ, ನಿಶ್ವಿಕ್ ನಾಯಕ್, ಸವಿತಾ ಬಾಯಿ ಅವರು ಪಂಚಯ್ಯನಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ, ಶಶಿಕಲಾ ನಾಗರಾಜಯ್ಯ ಗುಡ್ಡದ ನೇರಲಕೆರೆ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಣಿವಾಳರ್ ಜಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ನಿಮ್ಮಿಷ್ಟದ ಹಾಡುಗಳು ನಿಮಗೋಸ್ಕರ ಈ ಹೊತ್ತಿನಲ್ಲಿ ಪ್ರಸಾರ ಆಗ್ತಾ ಇದೆ. ಮತ್ತೆರಡು ಸೂಪರ್ ಹಿಟ್ ಹಾಡುಗಳು ನಿಮಗೋಸ್ಕರ. ರಕ್ತ ಕಣ್ಣೀರು ಚಿತ್ರದ ಸೂಪರ್ ಹಿಟ್ ಹಾಡು, ಹೇಮಂತ್ ಅವರ ಧ್ವನಿಯಲ್ಲಿ, ಉಪೇಂದ್ರ ಅವರ ಸಾಹಿತ್ಯ, ಸಾಧು ಕೋಗಿಲ ಅವರ ಸಂಗೀತ. ಅದಾದ ನಂತರ ಆನಂದ್ ಚಿತ್ರದ ಎಸ್ ಪಿ ವಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮತ್ತೊಂದು ಸುಂದರ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಫೋಟೋಗ್ರಾಫ್ ರೈನ್ಬೋ ಕನ್ನಡ ಕಾಮನಬಿಲ್ ನಲ್ಲಿ ಸಖತ್ ಸಾಂಗ್ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 9:55 ಆಗಿದೆ ಅಂತ. ಸೊ ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬಂತು ಕೂಡ. ಸತೀಶ್ ಎನ್ ಎಚ್ ನಗರಕೆರೆಯಿಂದ, ದೇವರಾಜ್ ಬಿ ಹೊರಪೇಟ್ ಭೂಪುರ್ ಲಿಂಗಸೂರು ತಾಲೂಕು ರಾಯಚೂರಿಂದ ಮೆಸೇಜ್ ಕಳಿಸಿದ್ರು, ಹಾಗೆ ವೆಂಕಟೇಶ್ ನಾಯ್ಕ್ ಕಡೂರು ತಾಲೂಕು ಮೀರನಹಳ್ಳಿಯಿಂದ, ಹಾಗೆ ಆರ್ ಉದಯ್ ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿಂದ ಸಂದೇಶವನ್ನ ಕಳಿಸಿದ್ರು. ಸೊ ಸಂದೇಶವನ್ನ ಕಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಹೊತ್ತಿನ ಕಡೆಯ ಗೀತೆಯನ್ನ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದೀವಿ. ಬಯಲುದಾರಿ ಚಿತ್ರದ ಸೂಪರ್ ಹಿಟ್ ಹಾಡು ರಿಕ್ವೆಸ್ಟ್ ಆಗಿ ಬಂದಿದೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಸೊ ಅದರೊಂದಿಗೆ ಈ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಮತ್ತೆ 10 ಗಂಟೆಗೆ ಸಿನಿ ಚಿಟ್ಟೆಯಲ್ಲಿ ವಿಶೇಷ ಕಾರ್ಯಕ್ರಮದ ಜೊತೆ ನಾನೇ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಇವತ್ತು ಆಗಸ್ಟ್ 3, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯತಿಥಿ ಇವತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೆ ಕೇವಲ ಒಬ್ಬ ರಾಜನಲ್ಲ, ಅವರು ನವ ಕರ್ನಾಟಕದ ಸೃಷ್ಟಿಕರ್ತ ಅಂತ ಹೇಳಬೇಕು. ಗಾಂಧೀಜಿ ಅವರೇನೆ ಇವರನ್ನು ರಾಜರ್ಷಿ ಅಂತ ಸಂಬೋಧಿಸಿದ್ರಂತೆ. ಇವರ ಆಡಳಿತಾವಧಿಯಲ್ಲಿ ಮೈಸೂರು ಕಂಡಂತಹ ಅನೇಕ ಪ್ರಮುಖ ಸಾಧನೆಗಳನ್ನು ನಾವು ಕಾಣ್ತೀವಿ. ಸೊ ಶಿವನ ಸಮುದ್ರದಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಿ 1905 ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಯಿತು ಇವರ ಆಳ್ವಿಕೆಯಲ್ಲಿ. ಹಾಗೆಯೇ ಸರ್ ಎಂ ವಿಶ್ವೇಶ್ವರಯ್ಯನವರ ತಾಂತ್ರಿಕ ನೈಪುಣ್ಯತೆಯಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ KRS ಅಣೆಕಟ್ಟನ್ನು ಕಟ್ಟಿಸಿದರು. ಇದಕ್ಕೋಸ್ಕರ ಮಹಾರಾಜರು ತಮ್ಮ ಅರಮನೆಯ ಚಿನ್ನಾಭರಣಗಳನ್ನು ಅಡಿವಿಟ್ಟಿದ್ದರು ಅನ್ನೋದು ಅವರ ಪ್ರಜಾಪ್ರೇಮಕ್ಕೆ ಸಾಕ್ಷಿ. ಭಾರತದಲ್ಲಿ ದೇಶೀಯ ಸಂಸ್ಥಾನವೊಂದರಲ್ಲಿ ಸ್ಥಾಪನೆಯಾದಂತಹ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ಮೈಸೂರು ವಿಶ್ವವಿದ್ಯಾನಿಲಯ ಸಾಕ್ಷಿಯಾಯಿತು. ಇದು ಕರ್ನಾಟಕದ ಉನ್ನತ ಶಿಕ್ಷಣಕ್ಕೆ ದಾರಿದೀಪ ಕೂಡ ಆಯಿತು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವರು

ಸ್ಥಾಪಿಸಿದರು. ಹಾಗೆ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅಡಿಪಾಯವನ್ನು ಹಾಕಿದ ಕೀರ್ತಿ ಇವರಿಗೆ ಸಲ್ಲತ್ತೆ. ಅನೇಕ ಸುಧಾರಣೆಗಳು ಮತ್ತು ದೇವದಾಸಿ ಪದ್ಧತಿಯ ಮತ್ತು ಬಾಲ್ಯ ವಿವಾಹದ ನಿಷೇಧ ಇವೆಲ್ಲವನ್ನು ಕೂಡ ಇವರು ಹೆಣ್ಣು ಇವೆಲ್ಲವನ್ನು ಕೂಡ ಅವರು ಸಮಾಜದ ಒಳಿತಿಗಾಗಿ ತಗೊಂಡು ಬಂದರು. 1909 ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ IISc ಟಾಟಾ ಸಮೂಹದ ಸಹಯೋಗದೊಂದಿಗೆ ಶುರು ಮಾಡಿದರು. ಇದರ ಸ್ಥಾಪನೆಗೆ 371 ಎಕರೆ ಉಚಿತ ಭೂಮಿ ಮತ್ತು ಭಾರೀ ಧನ ಸಹಾಯವನ್ನು ಕೂಡ ಮಾಡಿದರು. ಸೊ ಭದ್ರಾವತಿಯಲ್ಲಿ ಕಬ್ಬಿಣದ ಕಾರ್ಖಾನೆ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಮೈಸೂರು ಲ್ಯಾಂಪ್ಸ್, ಸರ್ಕಾರಿ ರೇಷ್ಮೆ ಕಾರ್ಖಾನೆ ಮುಂತಾದ 16 ಉದ್ಯಮಗಳನ್ನು ಸ್ಥಾಪಿಸಿ ಸಹಸ್ರಾರು ಜನರಿಗೆ ಉದ್ಯೋಗಾವಕಾಶವನ್ನು ನೀಡಿದ್ದಾರೆ. ಸೊ ಪ್ರಾಥಮಿಕ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯಗೊಳಿಸಿದ್ದಲ್ಲದೆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಸ್ಕಾಲರ್ಶಿಪ್ಗಳನ್ನು ಕೂಡ ಸ್ಥಾಪಿಸಿದರು ಮಹಾರಾಜರು. ಸೊ ಇವರನ್ನು ನೆನೆಯುತ್ತಾ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ ಈ ಸಿನಿ ಚಿಟ್ಟೆಗೂ ಇವರಿಗೂ ಏನು ಸಂಬಂಧ ಅಂತ ಕೇಳಿದರೆ ಸಂಬಂಧ ಅಂತ ಏನೂ ಇಲ್ಲ. ಆದರೆ ಇದೇ ರೀತಿ ಅನೇಕ ಇತಿಹಾಸದ ವೀರ ರಾಜರನ್ನು ನೆನಪಿಸುವಂತೆ ನಮ್ಮ ಕನ್ನಡ ಚಿತ್ರರಂಗ ಬಹಳ ಸುಂದರವಾಗಿ ಚಲನಚಿತ್ರಗಳನ್ನು ನಮಗೋಸ್ಕರ ನಿರ್ಮಿಸಿ ಕೊಟ್ಟಿದೆ. ಹಾಗಾಗಿ ಅವುಗಳನ್ನು ಕೂಡ ಒಂದಿಷ್ಟು ನೆನಪು ಮಾಡಿಕೊಳ್ತಾ ಈ ಮುಂದಿನ 1 ಗಂಟೆ ಸಾಗೋಣ. ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಮುಂದೆ ಒಂದು ಸಿನಿಮಾ ಕತೆ ಚಿತ್ರದ ಸುಂದರ ಗೀತೆ, SPB ಅವರ ಧ್ವನಿಯಲ್ಲಿ, ಚಿವುದಾಶಂಕರ್ ಅವರ ಸಾಹಿತ್ಯ, ರಾಜು ನಾಗೇಂದ್ರ ಅವರ ಸಂಗೀತ. ಅದಾದ ನಂತರ PV ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಸುಂದರ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, GK ವೆಂಕಟೇಶ್ ಅವರ ಸಂಗೀತ. ಕೇಳ್ತಾರೆ FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ರ ಎಫ್ಎಂ ರೇನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ನಾವು ಈಗ ಕನ್ನಡ ಚಿತ್ರರಂಗದ ಸುವರ್ಣ ಪುಟಗಳನ್ನು ತಿರುವು ಹಾಕಲಿದ್ದೀವಿ. ಸೊ ಇತಿಹಾಸದ ವೀರ ರಾಜರನ್ನು ನಮ್ಮ ಕಣ್ಣು ಮುಂದೆ ತಂದಂತಹ ಸಿನಿಮಾಗಳು ಮತ್ತು ಆ ಪಾತ್ರಗಳಿಗಾಗಿ ನಮ್ಮ ನಟರು ಪಟ್ಟಂತಹ ಶ್ರಮ ಮತ್ತು ಶೂಟಿಂಗ್ ಸೆಟ್ಗಳಲ್ಲಿ ನಡೆದಂತಹ ರೋಚಕ ಕಥೆಗಳ ಸುತ್ತಮುತ್ತ ಮಾತಾಡುವಂತಹ ಒಂದು ಸುಂದರ ಸಮಯ ಇದು. ಈ ಬಗ್ಗೆ ಮಾತಾಡ್ತಾ ಇದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಮಯೂರ ಚಿತ್ರ, ಕದಂಬ ವಂಶದ ರಾಜ ಮಯೂರ ಶರ್ಮನ ಪಾತ್ರದಲ್ಲಿ ಅಣ್ಣಾವರು ಕಾಣಿಸಿಕೊಂಡಂತಹ ಚಿತ್ರ ಇದು. ಮೈಸೂರು ಅರಮನೆಯಲ್ಲಿ ನಡೆದಂತಹ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಅರಮನೆಯ ರಾಜವೈಭವದ ಶಿಸ್ತಿಗೆ ಧಕ್ಕೆಯಾಗದಂತೆ ಇಡೀ ಚಿತ್ರತಂಡ ಬರಿಗಾಲಿನಲ್ಲಿ ಓಡಾಡ್ತಾ ಇತ್ತಂತೆ. ಹಾಗೆ ರಣಧೀರ ಕಂಠೀರವ, ಮೈಸೂರಿನ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅವರ ಕಥೆ ಇದು. ಇದರಲ್ಲಿ ಬರುವಂತಹ ಪ್ರಸಿದ್ಧ ಕುಸ್ತಿ ದೃಶ್ಯಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಿಜವಾದ ಪೈಲ್ವಾನರ ಜೊತೆ ವಾರಗಳಗಟ್ಟಲೆ ಮಣ್ಣಿನಲ್ಲಿ ತರಬೇತಿ ಪಡೆದು ಯಾವುದೇ ಡ್ಯೂಪ್ ಇಲ್ಲದೆ ಫೈಟನ್ನು ಮಾಡಿದ್ರಂತೆ. ಇವೆರಡು ಚಿತ್ರಗಳ ಸುಂದರ ಗೀತೆಯನ್ನು ಕೇಳುವ ಸಮಯ. ಮಯೂರ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಅದಾದ ನಂತರ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ರಣಧೀರ ಕಂಠೀರವ ಚಿತ್ರದ ಹಾಡು, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಹಾಗೆ ಈ ರೀತಿಯ ಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಪಾತ್ರ ಯಾವುದು, ತುಂಬ ಇಷ್ಟವಾದ ಚಿತ್ರ ಯಾವುದು, ಯಾವ ಹಾಡು ಬಹಳ ಮನಸ್ಸಿಗೆ ಇಷ್ಟವಾಯಿತು ಅನ್ನೋದನ್ನು ನಮ್ಮೊಂದಿಗೆ ಖಂಡಿತ ಹಂಚಿಕೊಳ್ಳಿ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಕನ್ನಡ ಚಿತ್ರರಂಗದಲ್ಲಿ ರಾಜವೈಭವದ ಬಗ್ಗೆ, ಹಾಗೆ ರಾಜರ ಸಾಹಸ ಕಥೆಗಳು, ರಾಣಿಯರ ಸಾಹಸ ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ಅದನ್ನು ಪಿಕ್ಚರೈಸೇಷನ್ನಲ್ಲಿ ತಂದಿದ್ದಾರೆ, ಹೇಗೆ ತೆರೆ ಮೇಲೆ ಅದನ್ನು ಆ ವೈಭೋಗವನ್ನು ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮತ್ತೊಂದು ಈ ಲಿಸ್ಟ್ನಲ್ಲಿ ಬರುವಂತಹ ಸಿನಿಮಾ ಅಂದರೆ ಇಮ್ಮಡಿ ಪುಲಕೇಶಿ. ಡಾಕ್ಟರ್ ರಾಜ್ ಅವರನ್ನು ಈ ವಿಚಾರದಲ್ಲಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಚಾಲುಕ್ಯ ದೊರೆ ಇಮ್ಮಡಿ ಪುಲಕೇಶಿಯ ಪಾತ್ರದಲ್ಲಿ ಅಣ್ಣ ಅವರ ಗಂಭೀರ ಧ್ವನಿ, ಸ್ಪಷ್ಟ ಕನ್ನಡದ ಉಚ್ಚಾರಣೆ ಇಂದಿಗೂ ಕೂಡ ಅದ್ಭುತ ಅನ್ನಿಸ್ಬೇಕು. ಈ ಚಿತ್ರದಲ್ಲಿ ತುಂಬ ದೀರ್ಘಾವಧಿಯ ಸಂಭಾಷಣೆಗಳನ್ನು ನಾವು ನೋಡ್ತೀವಿ. ಆ ದೀರ್ಘಾವಧಿಯ ಸಂಭಾಷಣೆಗಳೆಲ್ಲವೂ ಕೂಡ ಒಂದೇ ಟೇಕ್ನಲ್ಲಿ ಮುಗಿಸ್ತಾ ಇದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೆಯೇ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರ, ಕಿತ್ತೂರಿನ ರಾಣಿ ಚೆನ್ನಮ್ಮನಾಗಿ ಅಭಿನಯಿಸಿರುವ ಸರೋಜಾದೇವಿ ಅವರು ಆ ಕಾಲದಲ್ಲಿ ತಾವೇನೆ ಸ್ವತಃ ಕತ್ತಿ ವರಸೆ ಮತ್ತು ಕುದುರೆ ಸವಾರಿಯನ್ನು ಕಲಿತು ಸಾಹಸ ದೃಶ್ಯಗಳಲ್ಲಿ ಭಾಗವಹಿಸಿದ್ರಂತೆ. ಹಾಗಿದ್ರೆ ಮತ್ತೆರಡು ಎರಡು ಮೂರು ಸುಂದರ ಗೀತೆಗಳನ್ನು ಕೇಳುವ ಸಮಯ ಇದು. ಇಮ್ಮಡಿ ಪುಲಕೇಶಿ ಚಿತ್ರದ ಎರಡು ಸುಂದರ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಅದಾದ ನಂತರದಲ್ಲಿ ಕಿತ್ತೂರು ಚೆನ್ನಮ್ಮ ಚಿತ್ರದ ಮತ್ತೊಂದು ಸುಂದರ ಗೀತೆ. ಪಿ ಕಾಳಿಂಗ್ರಾವ್ ಮತ್ತು ಎಸ್ ಜಾನಕಿ ಇದಕ್ಕೆ ಧ್ವನಿಯಾಗಿದ್ದಾರೆ. ಜಿ ವಿ ಅಯ್ಯರ್ ಮತ್ತು ಎಚ್ ಎನ್ ಹುಗರ ಅವರು ಸಾಹಿತ್ಯವನ್ನು ನೀಡಿದರೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಸಾಗರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ ನಾವು ಮಾತಾಡ್ತಾ ಇದ್ವಿ. ಕನ್ನಡದ ಚಿತ್ರರಂಗದಲ್ಲಿ ಬಂದಂತಹ ರಾಜರ ಕಥೆಗಳ ಬಗ್ಗೆ. ಸೊ ಕನ್ನಡದ ಐತಿಹಾಸಿಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ಗತ್ತು ಅಂತ ಅನಿಸುವಂತಹ ಚಿತ್ರ ಅಂತ ಅಂದರೆ ಶ್ರೀಕೃಷ್ಣದೇವರಾಯ ಅಲ್ವಾ. ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗವನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಿದ ಮಹಾನ್ ಚಿತ್ರ ಇದು. ಸೊ ಯಾವುದೇ ಥರದ ಕಂಪ್ಯೂಟರ್ ಗ್ರಾಫಿಕ್ಸ್ ಇಲ್ಲದ ಕಾಲದಲ್ಲಿ ಕೇವಲ ಬೃಹತ್ ಸೆಟ್ಗಳು, ಭವ್ಯವಾದ ಕಾಸ್ಟ್ಯೂಮ್ ಮತ್ತು ಸಾವಿರಾರು ಜನ ಜೂನಿಯರ್ ಆರ್ಟಿಸ್ಟ್ಗಳನ್ನು ಬಳಸಿ ಹಂಪಿಯ ವೈಭವವನ್ನು ಕಣ್ಮುಂದೆ ತರಲಾಯಿತು. ಸೊ ಕಲರ್ ಸಿನಿಮಾ ಶುರುವಾದ ಮೇಲೆ ಬಂದಂತಹ ಐತಿಹಾಸಿಕ ಚಿತ್ರಗಳಲ್ಲಿ ಇದು ಪ್ರಮುಖವಾದದ್ದು ಕೂಡ. ಹಾಗೆ ಈ ಚಿತ್ರದಲ್ಲಿ ವಿಜಯನಗರದ ಅರಸ ಶ್ರೀಕೃಷ್ಣದೇವರಾಯನಾಗಿ ಅಣ್ಣ ಅವರು ನಟಿಸಿಲ್ಲ, ಜೀವಿಸಿದ್ದಾರೆ ಅಂತ ಹೇಳಬಹುದು. ರಾಜನ ಗಾಂಭೀರ್ಯ, ಕವಿಹೃದಯ ಮತ್ತು ರಾಜತಾಂತ್ರಿಕ ಚಾಣಾಕ್ಷತನವನ್ನು ತೋರಿಸಲು ಅವರು ಹಂಪಿ ಇತಿಹಾಸವನ್ನು ಸಂಪೂರ್ಣವಾಗಿ ಅಧ್ಯಯನ ಕೂಡ ಮಾಡಿದ್ರಂತೆ. ಸೊ ಅವರ ರಾಜ ಗಾಂಭೀರ್ಯದ ನಡಿಗೆ ಇದೆಯಲ್ಲ, ಇಂದಿಗೂ ಕೂಡ ಒಂದು ಪಠ್ಯಪುಸ್ತಕ ಅಂತ ಹೇಳಬಹುದು ಇವತ್ತಿನ ಜೂನಿಯರ್ ಆರ್ಟಿಸ್ಟ್ಗಳಿಗೆ, ಅಥವಾ ಯಾರು ಸಿನಿಮಾ ರಂಗ ಅಥವಾ ನಟನೆಗೆ ಇಳಿಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಗಳಿಗೆ. ಸೊ ಇವರಷ್ಟೇ ಅಲ್ಲ, ಮಹಾಮಂತ್ರಿ ತಿಮ್ಮರಸನಾಗಿ ನಟಿಸಿದಂತಹ ತುಗುದೀಪ ಶ್ರೀನಿವಾಸ್ ಇರಬಹುದು, ಅಥವಾ ಈ ಅನೇಕ ಆರ್ಟಿಸ್ಟ್ಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಉದಯಕುಮಾರ್ ಅವರು ಕೂಡ ಶೂಟಿಂಗ್ ಮುಗಿಯವರೆಗೂ ತಾವು ಹೋಟೆಲ್ ರೂಮಿನಲ್ಲೂ ಕೂಡ ರಾಜರ ಕಾಲದ ಉಡುಪು ಮತ್ತು ಭಾಷೆಯಲ್ಲೇ ಸಂಭಾಷಿಸ್ತಾ ಇದ್ರಂತೆ. ಸೊ ಹಾಗೆಯೇ ನಟಿ ಭಾರತಿಯವರು ಕೂಡ ಕೃಷ್ಣದೇವರಾಯನ ಪತ್ನಿ ತಿರುಮಾಲಾ ದೇವಿಯ ಪಾತ್ರಕ್ಕಾಗಿ ಅರಮನೆಯ ಶಿಷ್ಟಾಚಾರದ ನೃತ್ಯ ಮತ್ತು ನಡಿಗೆಯನ್ನು ವಿಶೇಷವಾಗಿ ಅಭ್ಯಾಸ ಕೂಡ ಮಾಡಿದ್ರಂತೆ. ಇದಾದ ನಂತರ ಇನ್ನು ಮತ್ತೊಂದು ಸುಂದರ ಗೀತೆ, ಕನ್ನಡ ನಾಡಿನ ವೀರ ರಮಣೀಯ ಗಂಡು ಭೂಮಿಯ ವೀರನಾರ್ಯ. ಈ ಹಾಡನ್ನು ಕೇಳದಿರುವಂತಹ ಕನ್ನಡಿಗನೇ ಇಲ್ಲ ಅಂತ ಹೇಳಬಹುದು ಅಲ್ವಾ. ಚಿತ್ರದುರ್ಗದ ಕೋಟೆಯನ್ನು ಕಾಪಾಡಲು ಪ್ರಾಣತ್ಯಾಗ ಮಾಡಿದಂತಹ ವೀರ ವನಿತೆ ಒನಕೆ ಓಬವ್ವಳ ಸಾಹಸವನ್ನು ಮರು ಸೃಷ್ಟಿಸಿದಂತಹ ಕಲಾಕೃತಿ ಈ ಹಾಡು ಅಲ್ವಾ. ಬನ್ನಿ ಹಾಗಿದ್ರೆ ಇದೆರಡು ಹಾಡನ್ನು ಕೇಳಿ, ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಬಹಳಷ್ಟು ಜನ ಮೆಸೇಜಸ್ನ ಕೂಡ ಕಳಿಸ್ತಾ ಇದ್ದಾರೆ. ಯಾರಿದು ರೂಪಾ ಲಕ್ಷ್ಮೀಕಾಂತ್, ಯಶವಂತ್ ತೇಜಸ್ವಿನಿ ಅವರು ಚನ್ನನಕುಂಟೆ ಶಿರಾದಿಂದ ಮೆಸೇಜ್ ಕಳಿಸಿದ್ದಾರೆ. ತಮಗೆ ಇಷ್ಟವಾದ ಚಿತ್ರ ಯಾವುದು ಅಂತ ಕೂಡ ಹೇಳಿದ್ದಾರೆ. ಹಾಗೆ ವೆಂಕಟೇಶ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಇವರ ಜೊತೆಗೆ ಷಣ್ಮುಖ ಹಳಿವಾದಿ ಗ್ರಾಮದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಸತ್ಯ ಹರಿಶ್ಚಂದ್ರ ಸಿನಿಮಾ ನಮಗೆ ಬಹಳ ಇಷ್ಟವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೋಮನಾಥ ಗುರು ಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿಂದ, ಇದ್ರ ಬಗ್ಗೆ ಖಂಡಿತ ಮಾತಾಡೋಣ. ಸೊ ಇನ್ನೂ ಬಹಳಷ್ಟು ಮೆಸೇಜ್ಗಳಿದೆ, ನೀವು ಕೂಡ ಇವತ್ತಿನ

ಅನುಭವವನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತಾ ಇದ್ದೀವಿ. ಮುಂದಿನ ಗೀತೆ ಶ್ರೀಕೃಷ್ಣದೇವರ ಚಿತ್ರದ ಸುಂದರ ಗೀತೆ, ಎಸ್ ಜಾನಕಿಯವರ ಧ್ವನಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಅದಾದ ನಂತರ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಾಗರಹಾವು ಚಿತ್ರದ ಐಕಾನಿಕ್ ಹಾಡು, ಚಿಯುತ ಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಕೇಳ್ತಾರೆ ಎಫ್ ಎಂ ರೇನ್ಬೋ.

等等等，这个来，这个来。

ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಮ್ಯೂಸಿಕಲ್ ಇಯರ್ಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರ ಸಿನಿ ಚಿಟ್ಟೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಹಳೆಯ ಕನ್ನಡ ಚಿತ್ರರಂಗದಲ್ಲಿ ರಾಜರ ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ರಾಜರ ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಸತ್ಯ ಹರಿಶ್ಚಂದ್ರ ಸಿನಿಮಾನ ಬಿಡೋ ಮಾತೆಯಲ್ಲಿ ಅಲ್ವಾ. ಸೊ ಬಿ ಆರ್ ಪಂತುಲು ಅವರ ಸಾರಥ್ಯದಲ್ಲಿ ಮೂಡಿ ಬಂದಂತಹ ಸತ್ಯ ಹರಿಶ್ಚಂದ್ರ ಸಿನಿಮಾ ಇತಿಹಾಸವನ್ನೇ ಸೃಷ್ಟಿಸಿತ್ತು ಅಂತ ಹೇಳಬಹುದು. ಸೊ ರಾಜಧರ್ಮ ಮತ್ತು ಕೊಟ್ಟ ಮಾತಿಗೆ ಕಟ್ಟುಬಿದ್ದು ಇಡೀ ಸಾಮ್ರಾಜ್ಯವನ್ನೇ ತ್ಯಜಿಸುವಂತಹ ಇಕ್ಷ್ವಾಕು ವಂಶದ ರಾಜ ಹರಿಶ್ಚಂದ್ರನ ಪರಮೋಚ್ಚ ತ್ಯಾಗದ ಕಥೆ ಇದು. ಡಾಕ್ಟರ್ ರಾಜ್ ಅವರು ಹರಿಶ್ಚಂದ್ರನಾಗಿ ನಟಿಸಿದಂತಹ ಈ ಚಿತ್ರದಲ್ಲಿ ಅವರ ಅಭಿನಯ ಜೀವ, ಈ ಚಿತ್ರದ ಜೀವ ಅಂತ ಹೇಳಬಹುದು. ರಾಜನ ಆಡಳಿತದ ವೈಭವದ ಗಾಂಭೀರ್ಯದಿಂದ ಹಿಡಿದು ಕಾಶಿಯ ಸ್ಮಶಾನದಲ್ಲಿ ಹೆಣ ಸುಡುವ ಕಾವಲುಗಾರನಾಗುವ ತನಕ ಅವರ ರೂಪಾಂತರ ಇದೆಯಲ್ಲ, ನಿಜವಾಗ್ಲೂ ಅದ್ಭುತ ಅಂತ ಹೇಳಬೇಕು. ಸ್ಮಶಾನದ ದೃಶ್ಯಗಳಲ್ಲಿ ಅಣ್ಣ ಅವರು ಗ್ಲಿಸರಿನ್ ಬಳಸದೆ ನಿಜವಾಗ್ಲಿ ಕೂಡ ಕಣ್ಣೀರು ಹಾಕಿ ನಟಿಸಿದ್ರಂತೆ. ಆ ಪಾತ್ರದ ನೋವು ಎಷ್ಟಿತ್ತು ಅಂದರೆ ಶೂಟಿಂಗ್ ಮುಗಿಸಿ ಮನೆಗೆ ಹೋದ್ಮೇಲೂ ಕೂಡ ಅವರು ದಿನಗಳಗಟ್ಟಲೆ ಸರಿಯಾಗಿ ಊಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವಂತೆ. ಮತ್ತೊಂದು ಸುಂದರ ಚಿತ್ರ ನೆನಪಿಗೆ ಬರ್ತಾ ಇರೋದು ಅಂದರೆ ಕವಿರತ್ನ ಕಾಳಿದಾಸ. ಇದ್ರ ಬಗ್ಗೆ ಬಹಳಷ್ಟು ಜನ ಮೆಸೇಜಸ್ನ ಕೂಡ ಕಳಿಸಿದ್ದೀರಿ, ಈ ಸಿನಿಮಾ ಬಹಳ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದೀರಿ. ಹೌದು, ಭೋಜರಾಜ ಮತ್ತು ಮಹಾಕವಿ ಕಾಳಿದಾಸ ಅವರ ಸುತ್ತ ಹೇಳದಂತಹ ಸುಂದರ ಚಿತ್ರ ಇದು. ಈ ಚಿತ್ರದಲ್ಲಿ ಕಾಳಿದಾಸನಾಗಿ ಡಾಕ್ಟರ್ ರಾಜ್ ಅವರು ನಟಿಸಿದರೆ ಕಲಾ ಪೋಷಕ ಹಾಗೆ ವಿದ್ವತ್ ಪ್ರಿಯ ರಾಜ ಭೋಜರಾಜನಾಗಿ ವೆಂಕಟೇಶ್ ಶ್ರೀನಿವಾಸ ಮೂರ್ತಿ ಅವರು ಅಪ್ರತಿಮವಾಗಿ ನಟಿಸಿದ್ದಾರೆ ಅಂತ ಹೇಳಬಹುದು. ಇತಿಹಾಸದ ಪ್ರಕಾರ ಭೋಜರಾಜ ಕೇವಲ ರಾಜನಲ್ಲ, ಸ್ವತಃ ಮಹಾಪಂಡಿತ ಕೂಡ ಆಗಿದ್ರು. ಸೊ ಶ್ರೀನಿವಾಸ ಮೂರ್ತಿ ಅವರು ಈ ಪಾತ್ರಕ್ಕಾಗಿ ಸಂಸ್ಕೃತ ಶ್ಲೋಕಗಳ ಉಚ್ಚಾರಣೆ ಮತ್ತು ರಾಜನ ಆಸ್ಥಾನದ ಶಿಸ್ತನ್ನು ದಿನಗಳಗಟ್ಟಲೆ ಕೂತ್ಕೊಂಡು ಅಭ್ಯಾಸ ಮಾಡಿದ್ರಂತೆ. ಇದರ ಜೊತೆಗೆ ಮತ್ತೊಂದು ಸುಂದರ ಚಿತ್ರ ನೆನಪಾಗ್ತಾ ಇರೋದು ಅಂದರೆ ವಿಜಯನಗರದ ವೀರಪುತ್ರ. ಸೊ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮತ್ತೊಂದು ಸುಂದರ ಚಿತ್ರ ಅಂತ ಹೇಳ್ಬೋದು. ಸೊ ವಿಜಯನಗರ ಸಾಮ್ರಾಜ್ಯದ ರಕ್ಷಣೆಗಾಗಿ ಹೋರಾಡುವ ಒಬ್ಬ ನಿಷ್ಠಾವಂತ ವೀರ ಯೋಧ ಮತ್ತು ರಾಜಪ್ರೇಮದ ಕಥೆ ಇಲ್ಲಿ. ಸೊ ವಿಜಯನಗರದ ಸೈನಿಕರ ಆ ಕಾಲದಲ್ಲಿನೇ ವಿಜಯನಗರ ಸೈನಿಕರ ಉಡುಪುಗಳು, ಆಯುಧಗಳು ಹೇಗಿದ್ವು ಅನ್ನೋದರ ಮೇಲೆ ಭಾರೀ ರಿಸರ್ಚ್ ಮಾಡಿ ಈ ಚಿತ್ರವನ್ನು ನಿರ್ಮಿಸಲಾಯಿತಂತೆ. ಮದ್ರಾಸ್ನಲ್ಲಿ ಪ್ರಸಿದ್ಧ ಸ್ಟುಡಿಯೋಗಳಲ್ಲಿ ಈ ಕೋಟೆಗಳ ಸೆಟ್ಗಳನ್ನು ಸೃಷ್ಟಿಸಲಾಯಿತು ಅಂತ ಹೇಳ್ತಾರೆ. ಕಲ್ಯಾಣ್ ಕುಮಾರ್, ಉದಯಕುಮಾರ್ ಮತ್ತು ವಿ ಸರೋಜಾದೇವಿ ಅವರು ಖುದ್ದಾಗಿ ತಾವೇನೆ ಕತ್ತಿ ವರ್ಸೆ ಮತ್ತು ಫೈಟ್ಗಳನ್ನು ಕಲಿತು ಮಾಡಿದ್ರಂತೆ. ಸೊ ಯುದ್ಧದ ದೃಶ್ಯಗಳಲ್ಲಿ ನೈಜತೆ ಬರಬೇಕು ಮತ್ತು ಆ ಕಾಲದ ತಂತ್ರಜ್ಞಾನದ ಮಿತಿಯಲ್ಲೇನೆ ನೈಜ ಕುದುರೆ ಸವಾರಿ ಮತ್ತು ಅಲ್ಲಿನ ಕಲ್ಲಿನ ಕೋಟೆ ಮೇಲಿಂದ ಜಿಗಿಯುವಂತಹ ಸಾಹಸಗಳನ್ನು ಯಾವುದೇ ಡ್ಯೂಪ್ ಇಲ್ಲದೆ ಮಾಡಲಾಯಿತು ಅಂತ ಹೇಳ್ತಾರೆ. ಸೊ ಇವೆಲ್ಲ ಚಿತ್ರಗಳು ಕೇವಲ ರಾಜರ ಕಥೆಯಾಗಿರದೆ ದೇಶದ ರಕ್ಷಣೆಯಲ್ಲಿ ಸಾಮಾನ್ಯ ಸೈನಿಕನೊಬ್ಬ ಮತ್ತು ರಾಜನೊಬ್ಬ ತನ್ನ ಪ್ರಾಣವನ್ನು ಹೇಗೆ ಪಣಕ್ಕಿಡ್ತಾನೆ ಅನ್ನೋದನ್ನು ಸುಂದರವಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಖುಷಿಯಾಗುತ್ತೆ ಅಲ್ವಾ. ಸೊ ಇದರೊಂದಿಗೆ ನಮ್ಮ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಕಡೆಯದಾಗಿ ಸತ್ಯ ಹರಿಶ್ಚಂದ್ರ ಚಿತ್ರದ ಸೂಪರ್ ಹಿಟ್ ಹಾಡು ಘಂಟಸಾಲ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ನಾಗೇಶ್ವರ ರಾವ್ ಅವರ ಸಂಗೀತ ಇದೆ ಹಾಡಿಗೆ. ಅದಾದ ನಂತರದಲ್ಲಿ ಮತ್ತೊಂದು ಸುಂದರ ಗೀತೆ ವಿಜಯನಗರದ ವೀರಪುತ್ರ ಚಿತ್ರದ ಹಾಡು, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ವಿಶ್ವನಾಥ್ ಮತ್ತು ವಿ ಕೆ ರಾಮಮೂರ್ತಿ ಅವರ ಸಂಗೀತ ಇದೆ. ಸೊ ಮೆಸೇಜ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಹರ್ಷಿತಾ ವೇಣುಗೋಪಾಲಿ ತನಕ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ ಎಂ ರೈನ್ಬೋ.

0: ತಾಯುವ ಹಾಡು ಮನಸ ಮನಸ ನಮ್ಮಜ್ಜ ಕೇಳಿ ಅವನು ಮೇಲೆ ಯಾವುದು
1: ಕೊತ್ತ ಕರ್ನಾಟಕ.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರೈನ್ ಬೋ ಕೇಳ್ತಾ ಇದ್ದೀರಿ. 11:30 ಇದೆ. ನಾವಿದ್ದೇವೆ ಆಪ್ ಕಿ ಪಸಂದ್ ಅಲ್ಲಿ. ಆಪ್ ಕಿ ಪಸಂದ್ ಅಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಈಗಾಗಲೇ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಿ, ನಿಮ್ಮ ಪ್ರೀತಿಯ ಗೀತೆಯನ್ನ ಹೆಸರಿಸ್ತ. ನಮಗಾಗಿ ಬಂದ ಹಾಡು ಅಂತ ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹಾಗೆಯೇ ಸುಧಾ ಮೂರ್ತಿ ಕೆಹಳ್ಳಿಯಿಂದ, ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಸದಾಶಿವ ಹುಲುಗುರ ಬನಶಂಕರಿ ಎರಡನೇ ಹಂತದಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಇಡೀ ಒಂದು ಗಂಟೆಯ ಹೊತ್ತು 11:00 to 12:00 ತನಕ ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳನ್ನ ಒಂದಾದ ಮೇಲೊಂದರಂತೆ ಕೇಳಿಸ್ತಾ ಇರ್ತೀವಿ. ಹಾಗೆಯೇ ಹಳೆಯ ಸಿನಿಮಾದ ಕುರಿತಾಗಿ ಕೂಡ ಒಂದಷ್ಟು ಮಾತುಕತೆ ಇರುತ್ತೆ. ಇವತ್ತಿನ ಸಿನಿಮಾ ಯಾವುದು ಗೊತ್ತಾ? ಮೊಘಲ್ ಇ ಅಸಂ ಅನ್ನುವಂತಹ ಚಿತ್ರ. 1960 ತೆರೆ ಕಂಡಂತಹ ಈ ಚಿತ್ರದ ಕುರಿತು ಮಾತಾಡೋದಕ್ಕೆ ತುಂಬಾನೇ ವಿಷಯಗಳಿದೆ. ಆದರೆ ಒಂದೆರಡು ಲಿಂಕ್ನಲ್ಲಿ ನನಗೆ ಗೊತ್ತಿರುವಂತಹ ಸಮಾಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ನೀವು ಕೂಡ ನಿಮ್ಮ ಹತ್ರ ಇರುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳೇನಾದರೂ ಇದ್ರೆ, ಬಾಲಿವುಡ್ ಸಿನಿಮಾದ ಕುರಿತಾಗಿರಬಹುದು, ನಟ ನಟಿಯರ ಕುರಿತಾಗಿ ಇರಬಹುದು, ಹೆಚ್ಚಾಗಿ ಅವರ ಪ್ರೊಫೆಷನ್ನ ಕುರಿತಾಗಿ ಹೇಳಿ. ಯಾಕೆಂದರೆ ಪರ್ಸನಲ್ ಬದುಕುಗಳು, ವೈಯಕ್ತಿಕ ಜೀವನದ ಕುರಿತಾಗಿ ನಾವು ಎಷ್ಟೇ ಮಾತಾಡಿದ್ರೂ ಕೂಡ ಅದರಲ್ಲಿ ನಮಗೆ ಅಂಥದ್ದೇನು ಕಲಿಯುವಂಥದ್ದು ಸಿಗತ್ತೆ ಅಂತ ಅನ್ಸೋದಿಲ್ಲ. ಮತ್ತು ಎಷ್ಟೋ ಸಲ ಏನಾಗುತ್ತೆ ಅಂದರೆ ಬರೀ ಗಾಸಿಪ್ ಆಗಿಬಿಡತ್ತೆ. ಕಲಿಯುವಂತಹ ಅಂಶಗಳಿದ್ರೆ ಖಂಡಿತವಾಗ್ಲೂ ಮಾತಾಡೋಣ. ಇಲ್ಲ ಅಂತಂದರೆ ಗಾಸಿಪ್ಗಿಂತ ಹೆಚ್ಚಾಗಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ಸಮಾಚಾರಗಳು ಏನೇ ಇದ್ರೂ ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ.

ಆಕಾಶವಾಣಿ ಎಫ್ ಎಂ ರೈಂಬ ಕೇಳ್ತಾ ಇದ್ದೀರಿ. ನೀವು ಇಷ್ಟಪಟ್ಟಂತಹ, ನೀವು ಮೆಚ್ಚಿದಂತಹ ಗೀತೆಗಳನ್ನ ನಾವು ಕೇಳಿಸ್ತಾ ಇದ್ದೀವಿ. ಅಂದಹಾಗೆ ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ಪರಿಸರವನ್ನ ಸಂರಕ್ಷಿಸೋದ್ರಲ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸದ ಕುರಿತಾಗಿ ಸಂದೇಶಗಳನ್ನ ತೆಗೆದುಕೊಳ್ತೀವಿ. ಇವಾಗ್ಲಿಂದಲೇ ನೀವು ಸಂದೇಶಗಳನ್ನ ಕಳಿಸಬಹುದು, ಅಥವಾ 4 ಗಂಟೆಯ ಸಮಯದಲ್ಲೂ ಕೂಡ ನೆನಪಿಟ್ಕೊಂಡು ಸಂದೇಶ ಕಳಿಸಬಹುದು. ನಿಮ್ಮ ಮನೆಯ ಮಕ್ಕಳು, ಶಾಲೆಗೆ ಹೋಗುವಂತಹ ಮಕ್ಕಳು ಇರಬಹುದು, ಅಥವಾ ಕಾಲೇಜ್ಗೆ ಹೋಗುವಂತಹ ಮಕ್ಕಳು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದ್ರೆ ಅವರ ನಂಬರ್ನ ಕೂಡ ನೀವು ನಮಗೆ ಕಳಿಸ್ಕೊಡಬಹುದು. ಅವರನ್ನು ಕೂಡ ಆನ್ಏರ್ ಮಾತಾಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಖಂಡಿತವಾಗ್ಲೂ ನಮಗೆ ನಿಮ್ಮ ಸಂದೇಶಗಳು ಮುಖ್ಯ ಅಂತ ಅನ್ಸುತ್ತೆ. ಹೇಳಿ, ಪರಿಸರವನ್ನ ಸಂರಕ್ಷಿಸುವುದರಲ್ಲಿ ನೀವು ಯಾವ ಬಗೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದೀರಿ? ಯಾವ ರೀತಿ ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮ ಸಣ್ಣದಾದರೂ ಕೂಡ ಮಹತ್ತರವಾದಂತಹ ಹೆಜ್ಜೆಗಳನ್ನ ಇಡ್ತಾ ಇದ್ದೀರಿ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕದ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ. ಅಂದಹಾಗೆ ಇವತ್ತಿನ ನಮ್ಮ ಆಪ್ಕಿ ಪಸಂದ್ಗೆ ಯಾರೆಲ್ಲ ಕೂಡ ಮತ್ತೆ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಗುಬ್ಬಿ ತಾಲೂಕಿನಿಂದ ಮಹದೇವ್ ಅವರು, ಹಾಗೆಯೇ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ, ಮತ್ತೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರು, ಹಾಗೆಯೇ ನಮಸ್ಕಾರ ನಮಗೊಂದು ಗೀತೆ ಅಂತ ಹೇಳಿ ದೇವರಾಯನದುರ್ಗದಿಂದ ಸತೀಶ್ ಕುಮಾರ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ಮತ್ತಷ್ಟು ಬರಲಿ ಅಂತ ಹೇಳ್ತಾ ಈ ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಆಪ್ಕಿ ಪಸಂದಲ್ಲಿ ನೀವೇ ಮೆಚ್ಚಿದಂತಹ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಹಾಗೆಯೇ ಮೊಘಲ್ ಇ ಅಜಮ್ ಚಿತ್ರದ ಕುರಿತಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಇದು 1960ರಲ್ಲಿ ತೆರೆ ಕಂಡಂತಹ ಅತ್ಯಂತ ದೊಡ್ಡ ಬಜೆಟ್ನ ಸಿನಿಮಾ ಅಂತ ಹೇಳಬಹುದು. ಬರೀ ದೊಡ್ಡ ಬಜೆಟ್ನ ಸಿನಿಮಾ ಅಂತ ಹೇಳಿದರೆ ಬಹುಶಃ ಕಡಿಮೆ ಹೇಳಿದ ಹಾಗೆ. ಈ ಒಂದು ಚಿತ್ರದ ಒಂದೇ ಒಂದು ಹಾಡಿಗೆ ಎಷ್ಟು ಖರ್ಚು ಮಾಡಿದ್ರು ಅಂದರೆ, ಅವತ್ತಿನ ಕಲೆಗೆ ಒಂದು ಸಿನಿಮಾಕ್ಕೆ ಮಾಡ್ತಾ ಇದ್ದಷ್ಟು ಖರ್ಚನ್ನ ಬರೀ ಒಂದು ಹಾಡಿಗೆ ಮಾಡಿದ್ರಂತೆ. ಆದರೆ ಅಷ್ಟು ಬಂಡವಾಳ ಹಾಕಿದ್ದಕ್ಕೂ ಖಂಡಿತವಾಗ್ಲೂ ಮೋಸ ಆಗಲಿಲ್ಲ. ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅನ್ನುವಂತಹ ರೆಕಾರ್ಡ್ನ ಪಡೆದುಕೊಳ್ತು ಇದು. ಅಂದರೆ 15 ವರ್ಷಗಳಲ್ಲೇ ಇದ್ದಂತಹ ರೆಕಾರ್ಡ್ನ ಮುರಿತಂತೆ. ಅದಕ್ಕೂ ಮುಂಚೆ ಬಂದಂತಹ 15 ವರ್ಷದಿಂದ ಬಂದಂತಹ ಎಲ್ಲ ಚಿತ್ರಗಳಿಗಿಂತ ಅತಿ ಹೆಚ್ಚು ಸಂಪಾದಿಸಿದಂತಹ ಚಿತ್ರ ಅನ್ನುವಂತಹ ಖ್ಯಾತಿಗೂ ಕೂಡ ಇದು ಪಾತ್ರ ಆಯ್ತಂತೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಸಿನಿ ವಿಮರ್ಶಕರು ಇರಬಹುದು ಅಥವಾ ತುಂಬಾ ಸಿನಿ ಅಭ್ಯಾಸಿಗಳಿರಬಹುದು, ಅದನ್ನು ತಿಳ್ಕೊಳ್ಬೇಕು ಅಂತ ಇರೋವಂಥವ್ರು ಪ್ರತಿಯೊಬ್ಬರು ಕೂಡ ಈ ಸಿನಿಮಾದ ಕುರಿತಾಗಿ ಬೇರೆ ಬೇರೆ ವಿಚಾರಕ್ಕೆ ಮಾತಾಡ್ತಾರೆ. ಒಂದು ಬಹಳ ಮುಖ್ಯವಾಗಿ ಯಾವುದಕ್ಕೆ ಅಂತಂದರೆ ಮಧುಬಾಲ ಅವರ ಅಭಿನಯಕ್ಕಾಗಿ. ಮತ್ತು ಈ ಚಿತ್ರದಲ್ಲಿ ಅವರು ತೋರಿಸಿದಂತಹ ಅಭಿನಯ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ತುಂಬ ಸಿನಿಮಾಗಳಿಗೆ ಆಫರ್ ಬಂತಂತೆ ಮಧುಬಾಲ ಅವರಿಗೆ. ಆದರೆ ಅವರು ಆ ಎಲ್ಲ ಅವಕಾಶಗಳನ್ನು ಕೂಡ ಸ್ವೀಕರಿಸೋಕೆ ಆಗಲಿಲ್ಲ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂದಿತ್ತಂತೆ. ಮತ್ತು ವೈದ್ಯರ ಸಲಹೆಯ ಮೇರೆಗೆ ಮಧುಬಾಲ ಅವರು ಈಗಾಗಲೇ ಒಪ್ಪಿಕೊಂಡಿದ್ದಂತಹ ಎಷ್ಟೋ ಸಿನಿಮಾಗಳನ್ನು ಕೂಡ ಕೈಬಿಡಬೇಕಾಗಿ ಬಂತಂತೆ. ಮತ್ತಿನ್ನೊಂದು ಸಮಾಚಾರ ಏನು ಅಂದರೆ, ಮೊಘಲ್ ಇ ಅಜಮ್ ಚಿತ್ರ ತೆರೆ ಕಂಡಿದ್ದು 1960ರಲ್ಲಿ ಆದರೂ ಕೂಡ ಅದರ ಡೈರೆಕ್ಟರ್ ಆಸಿಫ್ ಅವರು 1944ರಿಂದಲೇ, ಅಂದರೆ

ವರ್ಷಗಳ ಮೊದಲಿಂದಲೇ ಮೊಘಲ್ ಇ ಅಸಂ ಚಿತ್ರದ ಕುರಿತಾಗಿ ತಯಾರಿಯನ್ನು ಶುರು ಮಾಡಿದ್ರಂತೆ. ಇದು ಮೂಲತಃ 1922 ಬಂದಂತಹ ಒಂದು ನಾಟಕದ ಸ್ಕ್ರಿಪ್ಟ್ನ ಆಧರಿಸಿ ಬಂದಂತಹ ಚಿತ್ರ. ಅನಾರ್ಕಲಿ ಅನ್ನುವಂತಹ ಒಂದು ನಾಟಕದ ಸ್ಕ್ರಿಪ್ಟ್ ಇಮ್ತಿಯಾಜ್ ಅಲಿ ತಾಜ್ ಅವರು ಬರೆದಿದ್ರು. ಇದನ್ನ ಓದಿ ಇನ್ಸ್ಪೈರ್ ಆಗಿ ಆಸಿಫ್ ಅವರು ಇದರ ಮೇಲೆ ಕೆಲಸ ಮಾಡ್ತಾ ಬಂದರು. ಮತ್ತೆ ಈ ಸಿನಿಮಾದ ಪ್ರತಿ ಫ್ರೇಮ್ ಇರಬಹುದು, ಪ್ರತಿ ಹಾಡು ಇರಬಹುದು, ಸಂಭಾಷಣೆ ಪ್ರತಿಯೊಂದು ಕೂಡ ಅತ್ಯದ್ಭುತವಾಗಿ ಕಲಾಕುಸುರಿಯಿಂದ ಮೂಡಿ ಬರೋ ಹಾಗೆ ಮಾಡಿದಂಥವರು ಈ ಒಂದು ಸಿನಿಮಾದ ನಿರ್ದೇಶಕರು. ಬರೀ ನಿರ್ದೇಶಕರು ಮಾತ್ರ ಅಲ್ಲ, ಸಿನಿಮಾದಲ್ಲಿ ಕೊಟ್ಟಂತಹ ಸಂಗೀತವೂ ಕೂಡ ಅಷ್ಟೇ ಚೆನ್ನಾಗಿತ್ತು, ಅಭಿನಯವೂ ಅಷ್ಟೇ ಚೆನ್ನಾಗಿತ್ತು, ಮತ್ತೆ ಪಾತ್ರಧಾರಿಗಳು ಕೂಡ ಅಷ್ಟೇ ಜೀವ ತುಂಬಿ ಅಭಿನಯಿಸಿದ್ರು. ಇದರ ಒಂದು ಕಮಾಲ್ ಹೇಗಿತ್ತು ಅಂತಂದ್ರೆ, 2004 ಈ ಸಿನಿಮಾ ರೀರಿಲೀಸ್ ಆಯಿತು. ಅಂದ್ರೆ ಪೂರ್ತಿಯಾಗಿ ಇದನ್ನ ಡಿಜಿಟಲಿ ಕಲರ್ ಹಾಕಿ ರೀರಿಲೀಸ್ ಮಾಡಿದ್ರು. ಅವಾಗ್ಲೂ ಕೂಡ ಅಷ್ಟೇ ಯಶಸ್ಸನ್ನ ಸಾಧಿಸಿದಂತಹ ಚಿತ್ರ ಮೊಘಲ್ ಇ ಅಸಂ. ಇದರ ಕುರಿತಾಗಿನ ಮಾಹಿತಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಖಂಡಿತವಾಗ್ಲೂ ನಿಮ್ಮ ಮೆಸೇಜ್ಗಳಿಗೆ ಸ್ವಾಗತ. ಹಾಗೆ ನಿಮ್ಮ ಹತ್ರನೂ ಕೂಡ ಇಂಟ್ರೆಸ್ಟಿಂಗ್ ಆದಂತಹ ಟ್ರಿವಿಯಾ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಪ್ರತಿದಿನ ಮಧ್ಯಾಹ್ನ, ಅದರಲ್ಲೂ ಸೋಮವಾರದಿಂದ ಶನಿವಾರದಲ್ಲಿ 11 to 12 ತನಕ ನಾವಿರ್ತೇವೆ ಆಪ್ಕಿ ಪಸಂದಲ್ಲಿ. ಆಪ್ಕಿ ಪಸಂದಲ್ಲಿ ನಿಮ್ಮ ಇಷ್ಟದ ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳಿಗೆ ರಿಕ್ವೆಸ್ಟ್ ಕಳಿಸಬಹುದು, ಮತ್ತೆ ಬಾಲಿವುಡ್ನ ಕುರಿತಾಗಿ ಮಾತುಕತೆ ಇರುತ್ತೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ನಲ್ಲಿ ಆಪ್ಕಿ ಪಸಂದ್, ಆಪ್ಕಿ ಪಸಂದ್ಗೆ ಸಂದೇಶ ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ಅವರು. ಇವತ್ತು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರು ಶರ್ಮಿಳಾ ಟ್ಯಾಗೋರ್ ಅವರ ಕುರಿತಾಗಿ ಹೇಳ್ತಾ ಇದ್ದಾರೆ, ಹೇಗೆ ವೈಯಕ್ತಿಕ ಬದುಕು, ಯಾವುದೋ ಒಂದು ಸಣ್ಣ ವಯಸ್ಸಿನಲ್ಲಿ ಆದಂತಹ ಘಟನೆ ನಮ್ಮ ಇಡೀ ವ್ಯಕ್ತಿತ್ವವನ್ನು ಪ್ರಭಾವಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತಾ ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಶರ್ಮಿಳಾ ಟ್ಯಾಗೋರ್ ಅವರು ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಅತ್ಯಂತ ಆಪ್ತರು. ಮಾತ್ರವಲ್ಲ, ಅವರದ್ದೇ ಕುಟುಂಬದವರು ಇವರು. ಹಾಗೆಯೇ ದೇವಿಕಾರಾಣಿ ಅವರ ಕುಟುಂಬಕ್ಕೂ ಕೂಡ ತುಂಬಾ ಹತ್ತಿರದವರು, ನೆಂಟಸ್ತಿಕೆ ಇರುವಂತಹವರು ಇವರು. ಹಾಗಿರ್ಬೇಕಾದ್ರೆ ಇವರ ತಂದೆ ತಾಯಿಗಳು, ಶರ್ಮಿಳಾ ಟ್ಯಾಗೋರ್ನ ತಂದೆ ತಾಯಿಗಳು ಸದಾಕಾಲ ಓದ್ತಾ ಇದ್ರಂತೆ. ಮತ್ತೆ ರವೀಂದ್ರನಾಥ ಟ್ಯಾಗೂರ್ ಅವರ ಸಾಕಷ್ಟು ಪುಸ್ತಕಗಳು ಅವರ ಮನೆಯಲ್ಲಿ ಇತ್ತಂತೆ. ಹಾಗೆ ಓದುವಂತಹ ಹವ್ಯಾಸ ಇದ್ದಂತಹ ಮನೆಯಲ್ಲಿ ಶರ್ಮಿಳಾ ಟ್ಯಾಗೋರ್ ಅವರು ಕೂಡ ಒಂದು ಪುಸ್ತಕವನ್ನು ಓದಿದ್ರಂತೆ. ಓದ್ತಾ ಇರಬೇಕಾದ್ರೆ ಆ ಪುಸ್ತಕ ತುಂಬಾನೇ ಇಷ್ಟ ಆಗಿ ತಮ್ಮ ಸ್ನೇಹಿತೆಗೆ ಕೊಡಬೇಕು ಅಂತ ಅನಿಸಿ ಶಾಲೆಗೆ ತೆಗೆದುಕೊಂಡು ಹೋಗಿ ಅವರ ಸ್ನೇಹಿತೆಗೆ ಕೊಟ್ರಂತೆ. ಈ ಪುಸ್ತಕ ನಾನು ಓದಿ ಆಗಿದೆ, ನೀನು ಕೂಡ ಓದಿ ತಗೊಂಬಂದು ಕೊಡು ಅಂತ ಹೇಳಿ ಕೊಟ್ರಂತೆ. ಆದರೆ ಶರ್ಮಿಳಾ ಟ್ಯಾಗೋರ್ ಅವರ ತಂದೆ ಕೂಡ ಅದೇ ಪುಸ್ತಕವನ್ನು ಓದ್ತಾ ಇದ್ರಂತೆ. ಆದರೆ ಪುಸ್ತಕ ಅರ್ಧಂಬರ್ಧ ಅಷ್ಟೇ ಓದಿ ಆಗಿತ್ತು, ಇನ್ನು ಪೂರ್ತಿ ಮುಗಿಸಿರಲಿಲ್ಲ ಅವರು. ಹೀಗೆ ಸ್ನೇಹಿತೆಗೆ ಪುಸ್ತಕವನ್ನು ಕೊಟ್ಟು ಬಂದ ನಂತರ ಶರ್ಮಿಳಾ ಟ್ಯಾಗೋರ್ ಅವರಿಗೆ ಅನಿಸ್ತಂತೆ, ನಮ್ಮ ತಂದೆ ಇನ್ನ ಪೂರ್ತಿ ಓದಿಲ್ವಲ್ಲ ಅಂತ ಹೇಳಿ. ಮಾರನೇ ದಿನ ಹೋಗಿ ಅವರ ಸ್ನೇಹಿತೆಯನ್ನು ಕೇಳಬೇಕು ಅಂತ ಅಂದ್ಕೊಂಡ್ರೆ ಯಾವತ್ತಿಗೂ ಕೂಡ ಸಿಗದೇ ಇರುವಂತಹ ಸ್ಥಿತಿ ಆಗಿತ್ತಂತೆ ಆಸೆ ಆ ಒಂದು ಪುಸ್ತಕಕ್ಕೆ. ಅಂದ್ರೆ ಅವರ ಸ್ನೇಹಿತೆ ಕೂಡ ಕಳೆದುಕೊಂಡು ಬಿಟ್ಟಿದ್ರಂತೆ ಆ ಒಂದು ಪುಸ್ತಕವನ್ನ. ಮತ್ತೆ ಎಷ್ಟೇ ಹುಡುಕಿದ್ರೂ ಆ ಪುಸ್ತಕ ಸಿಕ್ಕಲಿಲ್ಲ. ಇವರ ತಂದೆ ಕೂಡ ಆ ಪುಸ್ತಕಕ್ಕೆ ಕೈ ಮನೆಯಲ್ಲಿ ಹುಡುಕ್ತಾ ಇದ್ದುದನ್ನ ನೋಡಿ ಶರ್ಮಿಳಾ ಅವರಿಗೆ ಎಷ್ಟು ಬೇಜಾರಾಯಿತು ಅಂತಂದ್ರೆ, ಶಾಲೆಯಲ್ಲೂ ಕೂಡ ಮಂಕಾಗ್ಬಿಟ್ರಂತೆ, ಮನೆಯಲ್ಲೂ ಕೂಡ ತುಂಬಾ ಮಂಕಾಗ್ಬಿಟ್ರಂತೆ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ, ಹೀಗೆ ಹೇಳದೆ ಕೇಳದೆ ಅವರು ಅದನ್ನು ಜೋಪಾನವಾಗಿ ಇಟ್ಕೊಳ್ತಾರಾ ಇಲ್ವಾ ಅಂತ ಕೂಡ ಯೋಚನೆ ಮಾಡಿದೆ. ಸೀದಾ ತಗೊಂಡು ಹೋಗಿ ನನ್ನ ಪುಸ್ತಕವನ್ನು ಕೊಟ್ಬಿಟ್ನಲ್ಲ, ಅದರಲ್ಲೂ ಕೂಡ ನನ್ನ ತಂದೆ ಕೂಡ ತುಂಬ ಇಷ್ಟಪಟ್ಟು ಓದ್ತಾ ಇದ್ದಂಥ ಪುಸ್ತಕ ಪೂರ್ತಿ ಕೂಡ ಓದಿ ಮುಗಿಸೋಕೆ ಆಗಿರಲಿಲ್ಲ. ಅಂಥ ಒಂದು ಅಮೂಲ್ಯವಾದ ಪುಸ್ತಕವನ್ನು ಈ ರೀತಿ ಬೇಜವಾಬ್ದಾರಿ ವರ್ತನೆಯಿಂದ ಕಳೆದು ಹಾಕ್ಬಿಟ್ನಲ್ಲ ಅಂತ ತುಂಬಾನೇ ಬೇಜಾರಾಯ್ತಂತೆ. ಇದಾದ ನಂತರ ಇದೊಂದು ಘಟನೆಯಿಂದ ಯಾರೂ ಅವ್ರಿಗೆ ಬೈಲಿಲ್ಲ, ಯಾರೂ ಅವ್ರಿಗೆ ಬುದ್ಧಿಮಾತು ಹೇಳಲಿಲ್ಲ, ಅಥವಾ ಯಾರೂ ಅವರನ್ನು ದಂಡಿಸಲಿಲ್ಲ. ಆದರೂ ಕೂಡ ಸ್ವತಃ ತಾವೇ ತುಂಬ ಶಿಸ್ತನ್ನು ರೂಢಿಸ್ಕೊಂಡ್ರಂತೆ. ಮುಂದಕ್ಕೆ ಶರ್ಮಿಳಾ ಟ್ಯಾಗೋರ್ ತಮ್ಮ ಬದುಕಿನಲ್ಲಿ ಯಾವುದೇ ಒಂದು ಸಿನಿಮಾದ ಕೆಲಸ ಇರಲಿ, ಚಿತ್ರೀಕರಣದ ವೇಳೆಯಲ್ಲಿರಲಿ, ಅಥವಾ ಬೇರೆ ಸಮಯದಲ್ಲೇ ಇರಲಿ, ಬಹಳ ಜವಾಬ್ದಾರಿ ಹಾಗೆ ಶಿಸ್ತಿನಿಂದ ವರ್ತಿಸ್ತಾ ಇದ್ರಂತೆ. ಮತ್ತೆ ಯಾವುದೇ ವಸ್ತುವನ್ನು ಕೂಡ ತುಂಬಾ ಜೋಪಾನವಾಗಿ ಕಾಯ್ದಿರಿಸಿಕೊಳ್ಳುವಂತಹ ಗುಣ ಸ್ವಭಾವವನ್ನು ಅವರು ಬೆಳೆಸ್ಕೊಂಡ್ರಂತೆ. ಅಂದ್ರೆ ಏ ನೋಡಿ, ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರೆ. ಇನ್ನ ಹೆಚ್ಚು ಸೂಕ್ಷ್ಮವಾಗಿ ಇರೋರಿಗೆ ಮಾತೂ ಬೇಡ, ದಂಡನೆಯೂ ಬೇಡ. ಸ್ವತಃ

ತಮ್ಮ ಒಂದು ಕೆಲಸದಿಂದ ತಾವೇ ಕಲಿತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಥ್ಯಾಂಕ್ ಯು ಸೋ ಮಚ್ ಎನ್ಆರ್ ಪ್ರಸಾದ್ ಅವರೇ ಇಂಥದೊಂದು ಚಂದದ ಸಂದೇಶವನ್ನು ನಮಗಾಗಿ ಕಳಿಸಿದ್ದಕ್ಕೆ. ಹಾಗೆಯೇ ನಿಮ್ಮೆಲ್ಲರ ರಿಕ್ವೆಸ್ಟ್ನೂ ಕೂಡ ನೋಡ್ತಾ ಇದ್ವಿ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶ ಕಳಿಸಿದ್ದಾರೆ, ರಾಜು ಹಳೆಬೀಡ್ನಿಂದ. ಹಾಗೇ ಮೊಘಲ್ ಇ ಅಜಮ್ ಚಿತ್ರದ ಹಾಡು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಮೇಡಮ್, ಮಧುಬಾಲ ಅವರ ಸೌಂದರ್ಯನೇ ಅಂಥದ್ದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ನಾಗರತ್ನ ರಾಜಾಜಿನಗರದಿಂದ. ಹಾಗೆಯೇ ನಮಗೆ ಒಂದು ಹಾಡು ಬೇಕಿತ್ತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ರಾಜಾರಾಮ್ ವಸುಧಾ ಅವರು ಕಾಸರಗೋಡಿನಿಂದ. ಮತ್ತು ವಾಸುಕಿ ಡೋಯಿ ಜೋಡೆ ಸಾಗರದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಮತ್ತು ಶಕುಂತಲಾ ಶಂಕರ್ ಮಂಡ್ಯದಿಂದ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಶ್ರೀಧರ್ ಪನ್ನಗ ಅನಂತಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಮತ್ತು ನಮಗೂ ಕೂಡ ಒಂದು ಗೀತೆ ಬೇಕಿತ್ತು ಅಂತ ಹೇಳಿ ಸಾವಿತ್ರಿ ಶಂಕರ್ ಗಜೇಂದ್ರಗಡದಿಂದ. ಹಾಗೆಯೇ ಮಾಲೂರು ತಾಲೂಕಿನಿಂದ ನಮಗಾಗಿ ಒಂದು ಗೀತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಶ್ಯಾಮಲಾ ಪ್ರಕಾಶ್ ಅವರು. ನಿಮ್ಮ ಪ್ರೋಗ್ರಾಮ್ ಸಖತ್ತಾಗಿದೆ ಅಂತ ಹೇಳಿ ಇನ್ನೊಬ್ಬರು ಮೆಸೇಜ್ ಕಳಿಸ್ತಾ ಇದ್ದಾರೆ. ಹಾಗೆಯೇ ಬೆಂಗಳೂರಿನ ಸಂಜಯ್ ನಗರದಿಂದ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ನಮಗೂ ಕೂಡ ಒಂದು ಗೀತೆ ಬೇಕು. ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ ನನಗೆ ಬಹಳ ಇಷ್ಟವಾದಂಥ ಪ್ರೋಗ್ರಾಮ್ ಇದು. ಆಫೀಸ್ಗೆ ಕಾಲ್ ಡ್ರೈವ್ ಮಾಡ್ಕೊಂಡು ಹೋಗಬೇಕಾದ್ರೆ ಕೇಳ್ತಾ ಇರ್ತೀನಿ, ಡ್ರೈವ್ ಮಾಡಿದ್ದೆ ಗೊತ್ತಾಗೋದಿಲ್ಲ, ಸ್ಟ್ರೆಸ್ ಬಸ್ಟರ್ ಇದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಸಚ್ಚಿದಾನಂದ ಅವರ ಸಂದೇಶ ಇದು. ನಿಜಕ್ಕೂ ನಿಮ್ಮ ಸಂದೇಶ ನಮ್ಮ ಮನಸ್ಸನ್ನು ತಲುಪ್ತು ಅಂತ ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ಡ್ರೈವ್. ನಿಮ್ಮಿಷ್ಟದ ಗೀತೆಗಳನ್ನ ಪ್ರಸಾರ ಮಾಡ್ತೀವಿ.

ಆಕಾಶವಾಣಿ ಎಫ್ ಎಂ ರಾಯಂಬು ಕೇಳ್ತಾ ಇದ್ದೀರಿ. ಆಪ್ಗೆ ಪಸಂದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀವಿ ನಾವು ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಜಯದೇವ್ ಅವರನ್ನ. ಈ ಒಂದು ಗೀತೆ ಇವರ ಒಂದು ಡೈರೆಕ್ಷನ್ ಅಲ್ಲಿ ಬಂದಂತಹ ಚಿತ್ರ. ಇವತ್ತು 108ನೇ ಹುಟ್ಟಿದ ದಿನ ಅವರದ್ದು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬು, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ. ಆಪ್ಗೆ ಪಸಂದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಈಗ ಒಂದಾದ ಮೇಲೆ ಒಂದರಂತೆ ಕೇಳಿಸ್ತಾ ಹೋಗ್ತೀವಿ.

ಆಕಾಶವಾಣಿ FM ರೈಂಬು ಕೇಳ್ತಾ ಇದ್ದೀರಿ. ನೆನಪು ಮಾಡಿಕೊಂಡಿದ್ದಾರೆ ರಾಜೇಂದ್ರ ಅವರು. ಮೌಸಮ್ ಚಿತ್ರಕ್ಕೆ ಇಬ್ಬರು ಸಂಗೀತ ನಿರ್ದೇಶಕರಿದ್ರು, ಮದನ್ ಮೋಹನ್ ಹಾಗೆ ಜಯದೇವ್. ಭೂಪೇಂದ್ರ ಅವರು ಹಾಡಿರುವಂತಹ ಗೀತೆ ಒಂದನ್ನು ಕೇಳಿಸ್ತೀರಾ ಅಂತ ಹೇಳ್ತಿದ್ದಾರೆ. ಒಂದು ಗಂಟೆಯ ಅವಧಿಯಲ್ಲಿ ನೂರಾರು ಸಂದೇಶಗಳು ಬರುತ್ತೆ, ಅಷ್ಟೊಂದು ಹಾಡುಗಳನ್ನ ಕೇಳಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನೀವು ಕೇಳಿದಂತಹ ಹಾಡುಗಳನ್ನ ಖಂಡಿತವಾಗ್ಲೂ ಇವತ್ತಲ್ಲ ಅಂದರೆ ನಾಳೆ ಆದರೂ ಕೇಳಿಸುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಮಿಸ್ ಮಾಡ್ಕೋಬೇಡಿ. 11 ಗಂಟೆಯಿಂದ 12 ಗಂಟೆ ತನಕ ಕೇಳಿಸುವಂತಹ ಪ್ರತಿ ಹಾಡು ಕೂಡ ಅದರದ್ದೇ ರೀತಿಯಲ್ಲಿ ಅಮೂಲ್ಯ, ಅಮೋಘ. ಈ ಮಾತನ್ನು ನೀವು ಒಪ್ಪೇ ಒಪ್ತೀರಿ. ಹಾಗೆ ನನಗೊಂದು ಗೀತೆ ಬೇಕಿತ್ತು ಅಂತ ಹೇಳಿ ಲಕ್ಷ್ಮೀದೇವಿ ಕರ್ಲಿ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸುಧಾಮೂರ್ತಿ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಹಾಗೆ MD ಸರಸ್ವತಿ ಅವರು BTM ಲೇಔಟ್ನಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಎಕ್ಸಲೆಂಟ್ ಸ್ಟೋರಿ ಅಂತ ಹೇಳಿ. ರಘುನಾರಾಯಣ್ ಹೊಗಳಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಹೋಗಲಿ ಅಂತ ಹೇಳ್ತಾ ನೀವೇ ಮೆಚ್ಚಿದಂತಹ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬರ್ತಾ ಇದೆ ಆಕಾಶವಾಣಿ FM ರೈನ್ಬೋದಲ್ಲಿ.

ಆಕಾಶವಾಣಿ ಎಫ್ಎಂ ರೈಮೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ಗೆ ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳಿ ನಾಗೇಂದ್ರ ಈಚಲ್ಬೀಡ್ನಿಂದ ಸಂದೇಶ ಕಳಿಸಿದ್ದಾರೆ. ಸುಬ್ಬಣ್ಣ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಹಾಗೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನೀವು ಕೊಟ್ಟಂತಹ ಮಾಹಿತಿ ಹಾಗೆ ಹಾಡುಗಳು ಎರಡೂ ಕೂಡ ನಮಗೆ ತುಂಬಾನೇ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಕೊನೆಯದಾಗಿ ಈ ಹಾಡು

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನೀನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಂಗ್ರಹ ಹಾಗೂ ಪೂರೈಕೆಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರಿನ ಭದ್ರತೆಗಾಗಿ ಜಲಾಶಯಗಳಲ್ಲಿ 40 ಟಿಎಂಸಿ ನೀರನ್ನು ಕಾಯ್ದಿರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಯೋಜಿತ ಕಾವೇರಿ ನದಿ ನೀರು ಹಂಚಿಕೆ ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಆಯೋಜಿತ ಸರ್ವಪಕ್ಷ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ರೈತರು ಹಾಗೂ ಜನರ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದರು. ತುಂಗಭದ್ರಾ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಪ್ರಸ್ತುತ ನೀರಿನ ಸಂಗ್ರಹ 45 ಟಿಎಂಸಿ ತಲುಪಿದೆ. ಈ ಹಿನ್ನೆಲೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಶೀಘ್ರದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಬೇಕು ಎಂದು ತುಂಗಭದ್ರಾ ರೈತ ಸಂಘ ಆಗ್ರಹಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಕುರಿತು ತುಂಗಭದ್ರಾ ಆಡಳಿತ ಮಂಡಳಿ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ನೀರು ಬಿಡುಗಡೆಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ಕೊಪ್ಪಳದಲ್ಲಿ ರೈತರ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು. ಲಭ್ಯವಿರುವ ನೀರಿನ ಸಮರ್ಪಕ ಬಳಕೆಯಾಗಬೇಕು. ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾದರೆ ರೈತರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಎಂದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರೆತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲಿಸಿದರು. ಹುಬ್ಬಳ್ಳಿ ತಾಲೂಕು ಕೆರೆಸೂರು ಸರ್ಕಾರಿ ಪ್ರೌಢಶಾಲೆಯ ಅರಳಿಕಟ್ಟೆ ತೆರೆದ ವಾಚನಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ಕಲಿ ಕಲಿಸು ಸಹಯೋಗದಲ್ಲಿ ಆಯೋಜಿತ ಮಕ್ಕಳ ಬರಹಗಳ ಸಂಕಲನ ಅರಳಿಕಟ್ಟೆ ಅರಿವಿನ ಮೂಟೆಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆ ಹಿನ್ನೆಲೆ ಶಾಲೆಯ ಅರಳಿಕಟ್ಟೆ ವಾಚನಾಲಯದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಡಾ ಲಿಂಗರಾಜ ರಾಮಪುರ.
2: ಕಳೆದ 18 ತಿಂಗಳಿಂದ ಅರಳಿಕಟ್ಟೆ ಚಟುವಟಿಕೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದಾವೆ. ಅರಳಿಕಟ್ಟೆ ಅಂತ ಅನ್ನೋದು ಅದೊಂದು ತೆರೆದ ವಾಚನಾಲಯ. ಅಲ್ಲಿ ಮಕ್ಕಳಿಗೆ, ಯುವಕರಿಗೆ, ಹಿರಿಯರಿಗೆ ನಿರಂತರವಾಗಿ ಓದಲಿಕ್ಕೆ ಪುಸ್ತಕಗಳಿರ್ತವೆ. ಮತ್ತೆ ಶನಿವಾರ ಮತ್ತು ರವಿವಾರಗಳಂದು ರಾಜ್ಯದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಕವಿತೆ ಕಟ್ಟೋಣ, ಅಭಿನಯ ಕಲಿಯೋಣ, ಹೆಜ್ಜೆ ಹಾಕೋಣ, ಮಕ್ಕಳ ಗ್ರಾಮ ಸಭೆ, ಆಕಾಶ ವೀಕ್ಷಣೆ, ಮರಗಳ ಅಧ್ಯಯನ, ಪರೀಕ್ಷೆಯೊಂದು ಹಬ್ಬ, ಪುಸ್ತಕ ಜೋಳಿಗೆ, ಈ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಿಸರ, ನಾಟಕ, ಹೀಗೆ 60 ಹೆಚ್ಚು ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಾಗಿದೆ.
1: ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆ ಸಮಸ್ಯೆ ಎದುರಿಸುತ್ತಿರುವ ಹುನಗುಂದ ತಾಲೂಕಿನ ರಕ್ಕಸಗಿ ಹಾಗೂ ಸೂಳೆಬಾವಿ ಗ್ರಾಮಗಳು, ಬಾಗಲಕೋಟೆ ತಾಲೂಕಿನ ಶಿರೂರ, ಗುಳೇದಗುಡ್ಡ ತಾಲೂಕಿನ ಬೂದನಗಡ ಹಾಗೂ ಪಾದನಕಟ್ಟಿ ಗ್ರಾಮಗಳ ರೈತರ ಜಮೀನುಗಳನ್ನು ಜಿಲ್ಲಾಧಿಕಾರಿ ಸಂಗಪ್ಪ ವೀಕ್ಷಿಸಿದರು. ಹಾನಿಗೊಳಗಾದ ಹೆಸರು ಹಾಗೂ ತೊಗರಿ ಬೆಳೆ ತಾಕುಗಳನ್ನು ಪರಿಶೀಲಿಸಿ ರೈತರಿಂದ ಮಾಹಿತಿ ಪಡೆದರು. ಕಲಬುರಗಿ ನಗರದ ಎಸ್ಬಿ ಮಹಾವಿದ್ಯಾಲಯದಲ್ಲಿ ಮೈ ಭಾರತ್ ವತಿಯಿಂದ ಆಯೋಜಿತ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಕಾರ್ಯಕ್ರಮದಲ್ಲಿ ಒಟ್ಟು 200 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಶೆ ಮುಕ್ತತೆಯ ಪ್ರತಿಜ್ಞೆ ಸ್ವೀಕರಿಸಿದರು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆಯಲ್ಲಿ ತಂಬಾಕು ಉತ್ಪನ್ನಗಳ ನಿಷೇಧ ಕಾಯ್ದೆ ಕೋಟ್ಪಾ 2003 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಸೂಚಿಸಿದ್ದಾರೆ. ಧಾರವಾಡ ರಾಣಿ ಚೆನ್ನಮ್ಮ ನಗರದ ಉದ್ಯಾನದಲ್ಲಿರುವ ಶ್ರೀ ಗಣೇಶ ಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾನಪದ ಟ್ರಸ್ಟ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿತ 13 ದಿನಗಳ ಜನಪದ ಹಾಡುಗಳ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹಿರಿಯ ಜನಪದ ವಿದ್ವಾಂಸ ಡಾ ರಾಮು ಮೂಲಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.

0: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ ಒಟ್ಟು 10,40,025 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೆ 18,28,719 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮಸ್ತೆ, ಎಲ್ರು ಹೇಗಿದ್ದೀರಾ? ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೇನ್ಬೋ 101.3 MHz.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸೊ ಎಫ್ಎಂ ರೇನ್ಬೋದಲ್ಲಿ ಇನ್ನೂ ಕಲರ್ಫುಲ್ ಪ್ರೋಗ್ರಾಂ ನವಿಲುಗರಿತಾನೆ. ಈ ಟೈಮ್ನಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಿಮ್ಮ ಜೊತೆಗೆ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಂನಲ್ಲಿ ನಾನು ಚಂದ್ರಿಕಾ.
2: ಮನದಾಗಸಕ್ಕೆ ಲಗ್ಗೆ ಇಟ್ಟು
3: ಮನಗೆದ್ದ ದನಿಗಳು
2: ಮತ್ತೊಮ್ಮೆ ಮಗದೊಮ್ಮೆ
3: ಮನ ಕದಿಯೋ ಕ್ಷಣಗಳು
2: ಮರೆಯದೆ ಕೇಳಿ
3: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
2: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

ಸೊ ಒಂದು ತಿಂಗಳ ನಂತರ ಮತ್ತೆ ನಮ್ಮ ನಿಮ್ಮ ಭೇಟಿ. ಸೊ ಹೇಗಿತ್ತು ಲಾಸ್ಟ್ ಮಂತ್ ಅಲ್ಲ, ಒಂಥರ ಫೀಫಾ ವರ್ಲ್ಡ್ ಕಪ್ ಗೆದ್ದಾಯ್ತು, ಈಗ ಕಾಮನ್ವೆಲ್ತ್ ಗೇಮ್ಸಲ್ಲಿ ಭಾರತ ಸಖತ್ ಮಿಂಚ್ತಾ ಇದೆ ತಾನೆ, ಇನ್ನೊಂದು ಕಡೆ ಮಳೆಯ ಭರಾಟೆ. ಹ್ಞೂ, ಆಗಸ್ಟ್ ತಿಂಗಳು ಅಂದರೆ ಹಾಗೆ ಅಲ್ವಾ, ಒಂಥರ ಮಳೆ, ಸ್ವಲ್ಪ ಚಳಿ, ಹಬ್ಬಗಳ ಸಾಲು ಶುರು ಇನ್ನಾಗುತ್ತೆ, ಡಿಗ್ರಿ ಕ್ಲಾಸ್ ಶುರು ಆಗ್ತಾ ಇರುತ್ತೆ, ಹೈಯರ್ ಎಜುಕೇಷನ್ಗೆ ಹೋಗೋರು ಬೇರೆ ದೇಶಗಳಿಗೆ ಹಾರಿ ಹೋಗ್ತಾ ಇರ್ತಾರೆ, ದೇಶ ವಿದೇಶಗಳಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ತಾನೇ ಇದ್ದೀವಿ. ಸರಿ, ಇಷ್ಟೆಲ್ಲದ್ರ ಮಧ್ಯೆ ನಿಮಗೆ ಸಂತೋಷ ಕೊಡೋಕ್ಕೆ ನಮ್ಮ ಕಲರ್ಫುಲ್ ನವಿಲುಗರಿ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ನಿಮ್ಮ ಈ ಬಂಧ ಅನುಬಂಧದಲ್ಲಿ ಪಯಣವನ್ನು ಶುರು ಮಾಡೋಣ. ಸೊ ಜೊತೆಗೆ ಸ್ವಲ್ಪ ಎನರ್ಜಿ ಕೂಡ ಸೇವ್ ಮಾಡ್ಕೊಳ್ಳಿ. ಹಾಂ ಅಂತಿದ್ದೀರಾ? ಹೌದು, ಖಂಡಿತವಾಗ್ಲೂ. ಸರಿ, ಶುರು ಮಾಡೋಣ. ರೈಟ್ ರೈಟ್.

ಹಲೋ, ಆಗಲೇ ನಾ ಹೇಳಿದ್ನಲ್ಲ ನಿಮಗೆ ಎನರ್ಜಿ ಸೇವ್ ಮಾಡಿಕೊಳ್ಳಿ ಅಂತ ಹೇಳಿ. ಏನು ಗೊತ್ತಾ, ಈ ಉಳಿತಾಯ ಸೇವಿಂಗ್ಸನ್ನು ಇದೆಯಲ್ಲ, ನಮ್ಮ ಈಚ್ ಆ್ಯಂಡ್ ಎವರಿ ಸ್ಟೆಪ್ನಲ್ಲಿ ಬರೋ ಆಗ್ತಾ ಇರೋವಂಥ, ಅಂದರೆ ನಮ್ಮ ಲೈಫ್ನಲ್ಲಿ ಅಥವಾ ವರ್ಕ್ ಪ್ಲೇಸ್ನಲ್ಲಿ ಇರ್ಬೋದು, ಎಲ್ಲ ಕಡೆಗೂ ಈ ಎನರ್ಜಿ ಸೇವ್ ಅಂತ ಇರುತ್ತೆ, ಇನ್ಯಾವುದೋ ಸೇವಿಂಗ್ಸ್ ಅಂತ ಇರುತ್ತೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿ ಹೇಳ್ಬೋದು. ಇಂಪಾರ್ಟೆಂಟ್ ವರ್ಡ್ ಈ ಸೇವಿಂಗ್ಸ್ ಅನ್ನೋದು. ಬರೀ ಹಣ ಉಳಿತಾಯ ಮಾಡಿದ್ರೆ ಮಾತ್ರ ಅಲ್ಲ, ನಮ್ಮ ಲೈಫ್ ಸ್ಟೈಲ್ನಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್. ನಿಮಗೆ ಗೊತ್ತು, ಕುಳಿತು ತಿಂದರೆ ಕುಡಿಕೆ ಹೊನ್ನು ಸಾಲದು ಅಂತ ಗಾದೆನೇ ಮಾತಿದೆ ಅಲ್ವಾ? ಹಾಗೆಯೇ ಸೊ ಇರೋ ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿದರೆ ಒಂದು ಪ್ರಾಬ್ಲಮ್, ಉಳಿತಾಯ ಮಾಡಿರೋ ನನ್ನ ಎಲ್ಲ ಹಣವನ್ನು ಡ್ರಾ ಮಾಡಿ ಖಾಲಿ ಕೈಯಲ್ಲಿ ಕೂರಬೇಕಾಗತ್ತೆ. ಅದನ್ನು ಉಪಯೋಗಿಸ್ಬಿಟ್ಟಾಗ ಮತ್ತೆ ಇನ್ನೇನಪ್ಪ ಅಂತ ಹೇಳಿ ಮುಂದಿನ ಒಂದು ಪ್ರಶ್ನೆ ಕೂಡ ಆಗುತ್ತೆ. ಅದನ್ನೇ ಕಲೆಕ್ಟ್ ಮಾಡಿ ಉಳಿತಾಯ ಮಾಡೋಕ್ಕೆ ಮಾಡಿದ್ರೆ ಎಷ್ಟು ಕಸರತ್ತು ಮಾಡಬೇಕು ತಾನೇ? ಖರ್ಚು ಮಾಡೋದು ತುಂಬ ಈಸಿ, ಬಟ್ ಅದನ್ನೇ ಮತ್ತೆ ಕಲೆಕ್ಟ್ ಮಾಡಬೇಕು ಅಂದರೆ, ಹಣನ ಗಳಿಸಬೇಕು ಅಂದರೆ ಇದು ತುಂಬ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಲ್ವಾ. ಆದ್ದರಿಂದ ಈ ಗಳಿಕೆ ಜೊತೆಗೆ ಹೂಡಿಕೆ ಇರಬಹುದು, ಉಳಿತಾಯ ಇರ್ಬೋದು. ಹಾಗೇ ನಮ್ಮ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ಬಿ, ಒಂಥರ ಆರ್ಥಿಕ ಸುಭದ್ರತೆ ಕೂಡ ಮಾಡ್ಕೊತೀವಿ, ಎಕನಾಮಿಕಲಿ ಸ್ಟ್ರಾಂಗ್ ಆಗಿರಬಹುದು, ಇವೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ. ಹಾಗೇ ನಿಮ್ಮ ನೆನಪಿನ ಅಂಗಳದಲ್ಲಿ ಬಿಚ್ಚಿಟ್ಟಾಗ ಅಮ್ಮಂದರು ಅಜ್ಜಿರು ಎಲ್ಲ ಎಷ್ಟೆಲ್ಲ ಯಾವುದಾದ್ರೂ ರೀತಿಯಲ್ಲಿ ಸೇವ್ ಮಾಡ್ತಾ ಹೋಗ್ತಾ ಇದ್ರು. ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಮನಿ, ಬರೀ ಹಣದ ಬಗ್ಗೆ ಮಾತ್ರ ನಾನು ಇವತ್ತು ಮಾತಾಡ್ತಾ ಇಲ್ಲ. ಹಾಗಿದ್ರೆ ನಿಮಗೆ ಒಂದು ಪ್ರಶ್ನೆ ಕೇಳಲೇಬೇಕಲ್ವ ನಾನು? ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಣದ ಉಳಿತಾಯ ಬಿಟ್ಬಿಟ್ಟು ನನಗೆ ನಿಮ್ಮ ಹಣದ ಉಳಿತಾಯ ಬೇಡಪ್ಪ ಖಂಡಿತವಾಗ್ಲೂ, ಯಾವ ರೀತಿಯಲ್ಲಿ ನೀವು ಯಾವ ಎನರ್ಜಿನ ಸೇವ್ ಮಾಡಬೇಕು ಅಥವಾ ಸೇವ್ ಮಾಡ್ತಾ ಇದ್ದೀರಾ ಅಂತ ನೀವು ನಮಗೆ ವಾಟ್ಸಪ್ ಮಾಡಬಹುದು. ನಮ್ಮ ವಾಟ್ಸಪ್ ನಂಬರ್ 9480901013. ನಮ್ಮ ವಾಟ್ಸಪ್ ಸಂಖ್ಯೆ 9489001013. ಇಲ್ಲಿಗೆ ನೀವು ಮೆಸೇಜ್ ಮಾಡಬಹುದು. ಯಾವ ರೀತಿಯಲ್ಲಿ, ಯಾವ ಎನರ್ಜಿಯನ್ನು, ಯಾವ ರೀತಿಯಲ್ಲಿ

ಇಲ್ಲಿ ನೀವು ಸೇವ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ನಮಗೆ ಉತ್ತರವನ್ನು ಕಳಿಸ್ಕೊಡಿ. ನಿಮ್ಮ ಉತ್ತರಗಳು ಫಟಾಫಟ್ ಬರಲಿ, ಹಾಗೆ ಎಂಜಾಯ್ ಮಾಡ್ತಾ ಇರಿ ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ, ಮತ್ತೆ ಮನಸ್ಸಿಗೆ ಮುದ ನೀಡುವಂತಹ ನಿಮ್ಮ ಫೇವ್ರೇಟ್ ಹಾಡುಗಳು.

0: know it, baby. You're my habibi.
1: ಎಫ್ ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ. ಟೈಮಿಂಗ ಸರಿಯಾಗಿ 12:20:20. ಸೊ ಇವತ್ತು ನಾವು ಈ ಸೇವಿಂಗ್ಸ್ ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ದಾಗ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ ಅಂತ ಹೇಳಿ. ಖಂಡಿತವಾಗ್ಲೂ ಹೋಗೋಣ. ಸೊ ಯಾಕೆ ಗೊತ್ತಾ, ಫ್ಲ್ಯಾಶ್ ಬ್ಯಾಕಿಗೆ ಹೋದಾಗ ನೀವು ಹಿಂದಿನ ಕಾಲದಲ್ಲಿ ನೋಡಿರಬಹುದು, ಆಮೇಲೆ ಈಗೂ ಕೂಡ ಅಮ್ಮಂದರು ಅಪ್ಪ ನಾವು ನೀವು ಕೂಡ ಹಾಗೆ ಅಜ್ಜಿ ತಾತ ಇವರೆಲ್ಲರೂ ಏನೋ ಒಂದು ರೀತಿಯಲ್ಲಿ ದುಡ್ಡನ್ನು ಎತ್ತಿಟ್ಕೊಂಡಿರ್ತಿದ್ರು. ಈಗಲೂ ಕೇಳಿ ಅಮ್ಮ ಒಂದು ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದರೆ ಏನು ಹೇಳ್ತಾರೆ ಗೊತ್ತಾ, ಹೇಗೋ ಒಂದು ರೀತಿಯಲ್ಲಿ ಹೊಂದಿಸಿಕೊಡ್ತಾರೆ. ಈಸಿಯಾಗಿ ಅವೈಲಬಿಲಿಟಿ ಇದ್ದರೆ ಇಟ್ಸ್ ಓಕೆ, ಆದರೆ ಬೇರೆ ರೀತಿಯಲ್ಲಿ ಹೇಗೋ ಒಂದು ರೀತಿಯಲ್ಲಿ ಕೊಡ್ತೀನಿ, ಒಂದು 5 ನಿಮಿಷ ನೀರು ಅಂತ ಹೇಳಿ ಕೊಡ್ತಾರಲ್ವಾ, ಅದೇ ರೀತಿ. ಆಮೇಲೆ ಒಂದು ಎಮರ್ಜೆನ್ಸಿಗೆ ಬೇಕು ಅಂತ ಎಲ್ಲರೂ ಸೇವ್ ಮಾಡ್ತಾರೆ. ಅಮ್ಮಂದರು ಸೀಕ್ರೆಟ್ ಲಾಕರ್ ನಿಮಗೆ ಗೊತ್ತಲ್ಲ, ಮನೆ ಡಬ್ಬಿಗಳು ಅದರಲ್ಲೂ ಮಸಾಲ ಡಬ್ಬಿಗಳಿರುತ್ತೆ. ಅಪ್ಪಂದರು ಅಲ್ಮರಾದಲ್ಲಿ ಇಟ್ಕೊಂಡಿರೋ ಹಳೆ ಸೂಟ್ ಕೋಟ್ನಲ್ಲಿ ಜೇಬುಗಳಲ್ಲಿ ಇಟ್ಟಿರ್ತಾರೆ. ಮಕ್ಕಳು ಜಾಮೆಟ್ರಿ ಬಾಕ್ಸ್ನಲ್ಲಿ, ಮೊಬೈಲ್ ಕವರ್ಸ್ ಒಳಗಡೆ, ಹೀಗೆ ಒಂದು ರೀತಿಯಲ್ಲಿ ಸಖತ್ತಾಗಿ ಸೀಕ್ರೆಟ್ ಪಾಕೆಟ್ಗಳು ಇರುತ್ತೆ, ಸೇವ್ ಮಾಡಿಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಗಾಡೀಲಿ ಹೋಗ್ತಾ ಇರ್ತೀವಿ, ಏನೋ ಗಾಡಿ ಕೆಟ್ಟು ಹೋಯ್ತು, ಅವಾಗ ದುಡ್ಡು ಬೇಕು ಅಂತ ಹೇಳಿದ್ರೆ ಯಾವಾಗಲೂ ಫೋನ್ ಪೇ ಮಾಡೋಕ್ಕಾಗೋದಿಲ್ಲ, ಇನ್ನೇದೋ ಇರಲ್ಲ, ಒಂದು ಸ್ವಲ್ಪ ಆರು ಕ್ಯಾಶನ್ನು ಇನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಹೋಗೇ ಇರ್ತೀವಲ್ವ, ಬರೀ ಕೈಯಲ್ಲಂತೂ ಹೋಗಿರಲ್ಲ ಅಂತ ಹೇಳ್ಬೋದು. ಎಲ್ಲೂ ಇಲ್ವಾ ಅಂತ ಹೇಳಿ ಅಂದರೆ ಹೂಡಿಕೆ ಬಗ್ಗೆ ಹೇಳಿದಾಗ, ಅದು ಎಲ್ಲೋ ಕಳೆದು ಹೋಗಿರಿ, ಯಾರ್ದೋ ಕೈ ಸೇರೋಕ್ಕಿನ್ನ ಜ್ಞಾಪಕ ಇಟ್ಕೊಳ್ಳಿ. ನಾವು ಅಲ್ಲೆಲ್ಲೋ ಇಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಮರೆತುಬಿಟ್ಟು ದಟ್ ಈಸ್ ಮೋಸ್ಟ್ ಡೇಂಜರಸ್. ಆದ್ದರಿಂದ ಒಂದು ಕಡೆ ಇಟ್ಟಿದ್ದೀವಿ ಅಂತ ಯಾವಾಗಲೂ ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಇನ್ನೊಬ್ಬರು ಕೈಗೆ ಸೇರಿಬಿಡುತ್ತೆ ತಾನೇ. ಸೊ ಒಂದು ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇರುವೆಗಳು. ಇರುವೆಯಿಂದ ನಾವು ಸಖತ್ ಪಾಠ ಕಲಿಬೇಕು. ನೀವು ನೋಡಿದ್ದೀರಾ ಈ ಬೇಸಿಗೆ ಕಾಲದಲ್ಲೆಲ್ಲ ಇರುವೆಗಳು ಸಣ್ಣದಾಗಿ, ನೀವೆಲ್ಲೋ ಅಕ್ಕಿ ಚೆಲ್ಲಿರಬಹುದು, ಬೆಲ್ಲ ಅಥವಾ ಸಕ್ಕರೆ ಇದೆಲ್ಲ ಚೆಲ್ಲಿದಾಗ ಎಲ್ಲ ಇರುವೆಗಳು ಒಂದೊಂದೇ ಮೆತ್ತಗೆ ತೊಗೊಂಡೋಗಿ ಅದು ಸಣ್ಣ ಗೂಡಿರುತ್ತಲ್ಲ ಅದರೊಳಗಡೆ ಹೋಗಿ ಹೋಗಿ ಹೋಗಿ ಹೋಗಿ ಹೋಗಿ ಕಲೆಕ್ಟ್ ಮಾಡ್ಕೋತಾ ಇರುತ್ತೆ. ಇಟ್ಸ್ ಲೈಕ್ ಎ ಸೇವಿಂಗ್ಸ್. ಯಾಕೆ ಅಂತ ಹೇಳಿದ್ರೆ ಅದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈಚೆ ಬರೋದಲ್ಲ ಅಲ್ವಾ, ಆವಾಗ ಅದರ ಊಟವನ್ನು ಅದು ಸೇವ್ ಮಾಡ್ಕೋತಾ ಇರುತ್ತೆ. ಇದು ನಿಜವಾಗ್ಲೂ ಒಂದು ದೊಡ್ಡ ಲೈಫ್ ಲೆಸನ್ ಅಂತ ಹೇಳಬಹುದು. ಆದ್ದರಿಂದ ನಾವು ನೀವು ಕೂಡ ಇದ್ರ ಬಗ್ಗೆ, ನಾನು ಹೇಳ್ತಾ ಇರೋದು ಬರೀ ಮನಿ ಸೇವಿಂಗ್ಸ್ ಅಷ್ಟೇ ಅಲ್ಲ, ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಸೇವಿಂಗ್ಸ್ ಇರುತ್ತೆ, ಎನರ್ಜಿ ಸೇವಿಂಗ್, ಅದ್ರ ಬಗ್ಗೆನೂ ಮಾತಾಡೋಣ. ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಕಲರ್ಫುಲ್ ಪ್ರೋಗ್ರಾಮ್ ನವಿಲು ಗರಿ, ನಾನು ನಿಮ್ಮೊಟ್ಟಿಗೆ ಚಂದ್ರಿಕಾ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ನವಿಲುಕರಿ. ಈ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ನಾವು ಸೇವಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಗಳಿಕೆ ಇರಬಹುದು, ಉಳಿತಾಯ ಇರಬಹುದು, ಹಾಗೆ ಹೂಡಿಕೆ ಇರಬಹುದು, ಇದೆಲ್ಲ ಕೂಡ ನಮ್ಮ ಲೈಫ್ನಲ್ಲಿ ಎಲ್ಲ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲೂ ಕೂಡ ಇದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳಿದ್ನಲ್ಲ. ಹೌದು, ನಿಜವಾಗ್ಲೂ ಈ ಸೇವಿಂಗ್ಸ್ ಅನ್ನೋದು ಎಲ್ಲ ರೀತಿಯಲ್ಲೂ ನಮಗೆ ಒಂದು ನೀತಿ ಪಾಠವನ್ನೇ ಹೇಳ್ಕೊಡುತ್ತೆ ಅಂತ ಹೇಳಬಹುದು. ಯಾಕೆ ಗೊತ್ತಾ, ಇವಾಗ ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳಿ, ಇನ್ಫ್ಯಾಂಟ್ಸ್ ಅಂತ ಹೇಳ್ತಾರಲ್ಲ ಸಣ್ಣ ಮಕ್ಕಳು, ಈಗ ಹುಟ್ಟಿದ ಮಕ್ಕಳು ಇರ್ತಾರಲ್ಲ ಅವರು, ಹೇಗೆ ಅವರು ಎನರ್ಜಿ ಸೇವ್ ಮಾಡ್ಕೋತಾರೆ ಅಂತ ಹೇಳಿ ಒಂದು ಆಶ್ಚರ್ಯ ಆಗಿ ಅನಿಸುತ್ತೆ ತಾನೇ. ಇನ್ನು ಎನರ್ಜಿ ಬರೀ ದೇಹದ ಶಕ್ತಿಯನ್ನು ಉಳಿಸೋದಕ್ಕೆ ಮತ್ತು ಸೇವ್ ಮಾಡೋಕ್ಕೆ ಅನ್ಬೋದು, ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಹುಟ್ಟಿದ ಮಕ್ಕಳಿರಬಹುದು, ಮತ್ತು ಚಿಕ್ಕ ಮಕ್ಕಳಲ್ಲಿ ಕೂಡ ಒಂದು ನೇಚರ್ ಇರುತ್ತೆ. ಅದೇನಂದರೆ ಪ್ರಕೃತಿನೇ ಅವರಿಗೆ ಒಂದು ಈ ಎನರ್ಜಿನ ಉಳಿಸೋವಂಥ ಒಂದು ವ್ಯವಸ್ಥೆ ಮಾಡಿರುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಗೊತ್ತಾ, ಡೀಪ್ ಸ್ಲೀಪ್ ನೋಡಿ, ಅವು ಹೇಳಿದ ತಕ್ಷಣ ಮಲ್ಕೊಂಡ್ಬಿಡುತ್ತವೆ. ಆಮೇಲೆ ಹಾಗೆ ಅವರಲ್ಲಿ ಮಕ್ಕಳಲ್ಲಿ ಒಂದು ಬ್ರೌನ್ ಫ್ಯಾಟ್ ಅಂತ ಇರುತ್ತೆ. ಆ ಬ್ರೌನ್ ಫ್ಯಾಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಒಂದು ರೀತಿಯಲ್ಲಿ ಸ್ಪೆಷಲ್ ಫ್ಯಾಟ್, ಅದು ಮಕ್ಕಳ ದೇಹವನ್ನು ಸುಲಭವಾಗಿ ಬೆಚ್ಚಗೆ ಇಡುತ್ತೆ. ಇವಾಗ ನೋಡಿ, ಸ್ವಲ್ಪ ನಾವು ದೊಡ್ಡವರಾಗ್ತಾ ಆಗ್ತಾ ಚಳಿ ಆದರೆ ನಡುಗ್ತೀವಿ, ಸ್ವೆಟರ್ ಬೇಕು ಅಂತೀವಿ, ಇದೆಲ್ಲ ಅನಿಸುತ್ತೆ. ಆದರೆ ಆ ಮಕ್ಕಳಿಗೆ ಆ ರೀತಿ ಬೇಗ ಆಗೋದಿಲ್ಲ. ಆ ಬ್ರೌನ್ ಫ್ಯಾಟ್ ಅದನ್ನು ಬಿಸಿಯಾಗಿ ಇಟ್ಟಿರುತ್ತೆ, ಒಂದು ಸ್ಪೆಷಲ್ ಫ್ಯಾಟ್ ಇರುತ್ತೆ, ಸುಲಭವಾಗಿ ಬೆಚ್ಚಗೆ ಇಟ್ಟಿರುತ್ತೆ. ಹಾಗೆ ಮಕ್ಕಳಿಗೆ ಚಿಕ್ಕಂದಿನಿಂದ ನಾವು ಒಂದು ಅವಶ್ಯಕತೆ ಇಲ್ಲದಿದ್ದಾಗ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಕೂಡ ನಾವು ಸೇವ್ ಮಾಡೋದನ್ನು ಹೇಳ್ಕೊಡ್ಬೇಕು. ಯಾವ ಸೇವಿಂಗ್ಸ್ ಅಂತ ಹೇಳ್ತೀರಾ? ಲೈಟ್ ಆಫ್ ಮಾಡೋದು ಮೊದಲಿಗೆ. ಆರಾಮ್ಸೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಈವ್ನಿಂಗು ಮತ್ತು ನೈಟ್ ಎಲ್ಲ, ಆವಾಗ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಲೈಟನ್ನು ಅದ್ರ ಪಾಡಿಗೆ ಅದು ಉರಿತಾ ಇರ್ತೀವಿ. ನಾವೆಲ್ಲೋ ಕಿಚನಲ್ಲಿರ್ತೀವಿ, ಇನ್ನೆಲ್ಲೋ ರೆಸ್ಟ್ ರೂಮಲ್ಲಿರಬಹುದು, ಇನ್ನೋರು ಹಾಲಲ್ಲಿರ್ಬೋದು, ಅದ್ರ ಪಾಡಿಗೆ ಅದು ಉರಿತಾ ಇರ್ತೆ. ಬೇಡ, ಅಲ್ಲಿ ಸೇವಿಂಗ್ಸ್ ಮಾಡ್ಬೋದಲ್ವ ನೀವು, ಸ್ವಿಚ್ ಆಫ್ ಮಾಡು ಅಂತ ಹೇಳಿ ಅವ್ರಿಗೆ ಹೇಳ್ಕೊಡ್ಬೋದು. ಆಮೇಲೆ ರೆಫ್ರಿಜರೇಟರ್ ಬಾಗಿಲನ್ನ ಒಂದೊಂದು ಕ್ಷಣಕ್ಕೂ, ಒಂದ್ಸತಿ ಚಾಕ್ಲೇಟ್ ತಗೋ, ಒಂದೊಂದ್ಸತಿ ಇನ್ನೊಂದೇನೋ ತಗೋ, ಆ ರೀತಿಯಲ್ಲಿ ಹತ್ತು ಸತಿ ತೆಗೆದು ಮಾಡೋದು ಬದಲು ಒಂದ್ಸತಿ ತಗೊಂಡು ಆ ಕಡೆ ಇಟ್ಕೊಂಡು ಆ ಒಂದು ಅರ್ಧ ಗಂಟೆಯಲ್ಲಿ ಏನು ಸಾಮಾನು ಬೇಕೋ ಅದನ್ನು ನೀವು ಕೆಳಗಡೆ ಎತ್ತಿಟ್ಕೊಂಡ್ರೆ ಖಂಡಿತವಾಗ್ಲೂ ಸೇವ್ ಮಾಡ್ಬೋದು ಅಂತ ಹೇಳ್ಬೋದು. ಆಮೇಲೆ ಎಲ್ಲದಕ್ಕಿಂತ ಮಾರ್ನಿಂಗ್ ಟೈಮ್ ಇದೆಯಲ್ಲ, ಆವಾಗ ಎಲೆಕ್ಟ್ರಿಸಿಟಿ ಉಪಯೋಗಿಸದೆ ನೇಚರ್ ಲೈಟ್ ಇದೆಯಲ್ಲ, ಆ ಬೆಳಕು, ಸೂರ್ಯನ ಬೆಳಕು, ಅದನ್ನು ಉಪಯೋಗ್ಸಕ್ಕೆ ಹೇಳಿ. ಎಲ್ಲ ಮನೆಯೆಲ್ಲ ಬಾಗಿಲು ಹಾಕೊಂಬಿಟ್ಟು ಸೀದಾ ಲೈಟ್ಗಳನ್ನ ಹಾಕೊಳ್ಳೋಕ್ಕಿಂತ ನಿಮ್ಮ ಕಿಟಕಿಗಳನ್ನು ಬಾಗಿಲುಗಳನ್ನು ವಿತ್ ಮೆಶ್ ತೆಕ್ಕೊಂಡ್ರೆ, ಇವಾಗ ಸ್ವಲ್ಪ ಹೆದರಿಕೆ ಇರುತ್ತಲ್ಲ ಅದಕ್ಕೋಸ್ಕರ ವಿತ್ ಮೆಶಲ್ಲಿ ನೀವು ತೆಗೆದುಕೊಂಡಿದ್ರೆ ಖಂಡಿತವಾಗ್ಲೂ ಆ ಸೇವಿಂಗ್ಸ್ ಕೂಡ ಅವರಿಗೆ ಹೇಳ್ಕೋಬೋದು. ಆಮೇಲೆ ಎಲ್ಲದಕ್ಕಿಂತ ನೀರಿನ ಉಳಿತಾಯ ತುಂಬ ಇಂಪಾರ್ಟೆಂಟ್. ಹಾಗರೆ ಹೇಗೆ ಅಂತ ಹೇಳಿದ್ರೆ, ಸುಮ್ಮನೆ ಬ್ರಷ್ ಮಾಡಬೇಕಾದ್ರೆ ನೀರನ್ನು ಬಕೆಟಲ್ಲಿ ಬಿಟ್ಟಾಗ ಕೂಡ ಅದು ಹರಿದು ಹೋಗ್ತಾ ಇರುತ್ತೆ. ಬೇಡ, ಅದನ್ನು ಆದ ತಕ್ಷಣ ಅಲ್ಲೇ ನಿಂತು ಒಂದು 2 ನಿಮಿಷ ನಿಂತು ಉಳಿಸು ಅಂತ ಹೇಳಿ ಅವರಿಗೆ ಚಿಕ್ಕಂದಿನಿಂದ ನಾವು ಟೀಚ್ ಮಾಡಲೇಬೇಕು. ಈ ಎಲ್ಲ ರೀತಿ ಟೀಚ್ ಮಾಡೋದ್ರಿಂದ ಎನರ್ಜಿನ ನಾವು ಸೇವ್ ಮಾಡಬಹುದು. ಚಿಕ್ಕಂದಿನಿಂದ ಕಲಿಸಿದ್ರೆ ತಾನೇ ಮುಂದೆ ಒಳ್ಳೆಯ ಸದ್ಬಳಕೆ ಆಗೋದು ಅಂತ ನಾವು ಮಾಡಬೇಕು ಅಂತ ಹೇಳ್ಕೊಡೋದು ನಮ್ಮ ಕರ್ತವ್ಯ. ಆದ್ದರಿಂದ ನಾವು ನೋಡಿ ಇಲ್ಲಿ ಈ ರೀತಿಯಲ್ಲೇ ಎನರ್ಜಿ ಸೇವ್ ಮಾಡೋದನ್ನು ಕಲ್ತ್ಕೊಂಡ್ವಿ. ಆಮೇಲೆ ನಿಮಗೋಸ್ಕರ ನಾನು ಹೇಳಿದ್ನಲ್ಲ, ಆಗಲೇ ಒಂದು ಕ್ವೆಶ್ಚನ್ ಕೇಳಿದ್ನಲ್ಲ, ನಾನು ನಿಮ್ಮ ದುಡ್ಡು, ನಿಮ್ಮ ಸೇವಿಂಗ್ಸ್ ಬಗ್ಗೆ ಖಂಡಿತವಾಗ್ಲೂ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದೇನು ಅಂದರೆ, ನೀವು ಯಾವ ರೀತಿಯಲ್ಲಿ ಎನರ್ಜಿಯನ್ನು ಸೇವ್ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಗಳಲ್ಲಿರಬಹುದು ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿರಬಹುದು, ಎಲ್ಲಿ ಯಾವ ರೀತಿಯಲ್ಲಿ ಎನರ್ಜಿಯನ್ನು ಸೇವ್ ಮಾಡ್ತಿದ್ದೀರಾ ಅಂತ ಹೇಳಿ ನೀವು ನಮಗೆ ವಾಟ್ಸಪ್ ಮಾಡ್ಬೋದು. ನಮ್ಮ ವಾಟ್ಸಪ್ ನಂಬರ್ 9480901013, ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸೊ ಶಕ್ತಿಯನ್ನ ನಾವು ಕೂಡ ಉಳಿಸ್ತಾ ಇದ್ದೀವಿ ಅಲ್ವಾ. ಈ ರೀತಿ ಉಳಿಸ್ತಾ ಇರೋದನ್ನ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ ಕಾರ್ಯಕ್ರಮದಲ್ಲಿ. ನಾನು ನಿಮ್ಮೊಟ್ಟಿಗೆ ಚಂದ್ರಿಕಾ. ಹಾಗೆ ನಾವು ಈ ಶಕ್ತಿ ಅಂತ ಹೇಳಿದಾಗ ಯಾವುದ್ರ ಬಗ್ಗೆ ಹೇಳಬೇಕು ನಿಮಗೆ ಗೊತ್ತು, ಸೋಲಾರ್ ಎನರ್ಜಿ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಬಹಳಷ್ಟು ಜನ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಉಪಯೋಗ ಮಾಡ್ತಾ ಇದ್ದಾರೆ. ಈ ಸೇವಿಂಗ್ಸಿಂದ ಸೌರಶಕ್ತಿ ಉಳಿತಾಯದಿಂದ ಏನು ಮಾಡ್ಬೋದು ಅಂತ ಹೇಳಿದ್ರೆ ಹಣ ಕೂಡ ಉಳಿತಾಯ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ವಿದ್ಯುತ್ ಸಂರಕ್ಷಣೆ ಅತ್ಯುತ್ತಮ ಮಾರ್ಗ ಆಗಿದೆ ಇದು. ಈವನ್ ನಿಮ್ಮ ಕರೆಂಟ್ ಬಿಲ್ ಕೂಡ ಕಡಿಮೆ ಆಗುತ್ತೆ, ನಮ್ಮ ಎನ್ವೈರನ್ಮೆಂಟ್ ಕೂಡ ರಕ್ಷಿಸುತ್ತೆ, ಯಾಕೆಂದರೆ ಹೊಗೆ ಎಲ್ಲ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇದು ನಮ್ಮ ಕನ್ಸರ್ವೇ ಎನ್ವೈರನ್ಮೆಂಟ್ನ ರಕ್ಷಿಸುತ್ತೆ, ನವೀಕರಿಸಬಹುದಾದ ಸಂಪನ್ಮೂಲ ಇದಾಗಿದೆ ಎನ್ಬೋದು. ಈವನ್ ನಿಮಗೆ ನಮ್ಮ ಗೊತ್ತಾಗುತ್ತಲ್ಲ, ಸಬ್ಸಿಡಿ ಕೂಡ ಸಿಗುತ್ತೆ ಈ ಸೋಲಾರ್ ಎನರ್ಜಿ ಉಪಯೋಗಿಸೋದ್ರಿಂದ. ಲಾಂಗ್ ಟರ್ಮ್ ಗೇನ್ ಕೂಡ ಇರುತ್ತೆ. ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ 20-25 ಇಯರ್ಸ್, 20-25 ವರ್ಷಗಳ ಫ್ರೀ ಅಥವಾ ಸ್ವಲ್ಪ ಕಡಿಮೆ ವೆಚ್ಚದ ವಿದ್ಯುತ್ ಕೂಡ ಸಿಗುತ್ತೆ. ಸೊ ಇದು ಸೌರಶಕ್ತಿ ಬಳಸಿ ಇಂಧನ ಉಳಿಸಿ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ, ಈ ರೀತಿ ನಾವು ಬಹಳಷ್ಟು ರೀತಿಯಲ್ಲಿ ಎನರ್ಜಿನ ಸೇವ್ ಮಾಡ್ತಾನೇ ಹೋಗ್ತಾ ಇರ್ತೀವಿ. ಸೊ ನೀವು ಯಾವ ರೀತಿಯಲ್ಲಿ ಎನರ್ಜಿಯನ್ನು ಸೇವ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಬಹಳಷ್ಟು ಜನ ನಿಮ್ಮ ಉತ್ತರವನ್ನು ಕೊಡ್ತಾ ಇದ್ದೀರಾ. ಸಾಮರ್ಸೆಟ್ ಲಂಡನ್ನಿಂದ ರಿಯಾನ್ ಲೋಬೋ ಹೇಳ್ತಾ ಇದ್ದಾರೆ, ಅವರು ಎಲೆಕ್ಟ್ರಿಕ್ ವೆಹಿಕಲ್ನೇ ಉಪಯೋಗಿಸೋದ್ರಿಂದ ನಾನು ಬಹಳಷ್ಟು ಇಂಧನ ಉಳಿತಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ನಮಸ್ಕಾರ ಹಾಯ್ ಚಂದ್ರಿಕಾ ಮೇಡಮ್ ಅಂತ ಹೇಳಿಬಿಟ್ಟು, ಇಂದಿನ ನವಿಲುಗರಿ ಸುಮಧುರ ಸುಂದರವಾಗಿದೆ ಹಾಡುಗಳು ಮತ್ತು ವಿಷಯ ಕೂಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಮತ್ತು ಲೋಬವರೇ. ಇವರು ಹೇಳ್ತಾ ಇದ್ದಾರೆ ನಾವು ಎನರ್ಜಿ ಸೇವ್ ಮಾಡಬೇಕು, ಹಾಗೆ ಹಳೇದು ಹೊಸದೇನು ಬೇಡ. ನಾನು ಅಶೋಕ್ ಇವರಿಂದ, ಅಶೋಕ್ ಲಿಂಗಯ್ಯ ಹೇಳ್ತಾ ಇದ್ದಾರೆ, ಇವ ನಮ್ಮ ಫ್ಯೂಚರ್ಗೋಸ್ಕರ ನಾವು ಸೇವ್ ಮಾಡಿಕೊಂಡ್ರೇ ಬಹಳಷ್ಟು ಒಳ್ಳೆಯದು ಅಂತ ಹೇಳಿ ಹೇಳ್ತಾ ಇದ್ದೀರಾ. ಇನ್ನೂ ಬಹಳಷ್ಟು ಮೆಸೇಜ್ಗಳಿದೆ, ಈ ಹಾಡಿನ ನಂತರ ಎಂಜಾಯ್ ಮಾಡಿ ಆಮೇಲೆ ನಿಮ್ಮ ಮೆಸೇಜ್ಗಳನ್ನ ಓದುವಂತಹ ಟೈಮ್.

ಮ್ಯೂಸಿಕಲಿ ಯಾಸ್ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇರೋದು ನಿಮ್ಮ ಫೇವ್ರೇಟ್ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಕಲರ್ಫುಲ್ ನವಿಲುಗರಿ ಕಾರ್ಯಕ್ರಮ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ಚಂದ್ರಿಕಾ ನಿಮ್ಮೊಟ್ಟಿಗೆ. ಹಾಗೆ ನಾವು ಎನರ್ಜಿ ಸೇವಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲ ರೀತಿಯಲ್ಲೂ ನಮ್ಮ ಲೈಫ್ ಸ್ಟೈಲ್ನ, ನಮ್ಮ ಹೋಲ್ ಆಫ್ ದ ಲೈಫ್ ಎಲ್ಲ ರೀತಿಯಲ್ಲೂ ನಾವು ಸೇವ್ ಮಾಡ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳಿದ್ನಲ್ಲ. ಏನು ಗ್ಯಾಸ್ ಸ್ಟೌವ್ ಬಹಳಷ್ಟು ಸತಿ ಮರ್ತು ಬಿಟ್ಟಿರ್ತೀವಿ, ಅದನ್ನೆಲ್ಲ ಸ್ವಲ್ಪ ಜ್ಞಾಪಕ ಇಟ್ಕೊಂಡು ಮಾಡಿದ್ರೆ ಅದನ್ನು ಉಳಿತಾಯ ಮಾಡ್ಬೋದು, ಇಂಧನ ಉಳಿತಾಯ ಮಾಡಬಹುದು. ಅಡುಗೆ ತುಂಬ ವೇಸ್ಟ್ ಮಾಡಿಬಿಡ್ತೀವಿ, ಒಂದೊಂದು ಸತಿ ಬೇಕೋ ಬೇಡವೋ ಜಾಸ್ತಿ ಇಟ್ಬಿಡೋದು. ಒಂದು ಸತಿ ತಪ್ಪಾಗುತ್ತೆ, ಎರಡು ಸತಿ ತಪ್ಪಾಗುತ್ತೆ, ಬಟ್ ಆ 10th ಟೈಮು ಸ್ವಲ್ಪ ಕಾನ್ಷಿಯಸ್ಸಾಗಿ ಮಾಡಿದ್ರೆ ಉಳಿತಾಯ ಮಾಡಬಹುದು ಅಲ್ವಾ? ನಮ್ಮನೆಗೆ ನಮ್ಮ ರೇಷನ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮೊಬೈಲ್ ಡೇಟಾ ಸೇವಿಂಗ್ಸ್ ಅಂತೂ ತುಂಬ ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಇಲ್ಲ ಸಲ್ಲದ ಫೋಟೋಗಳು, ಇಲ್ಲ ಸಲ್ಲದ ವೀಡಿಯೋಗಳನ್ನ ನೋಡಿದ ತಕ್ಷಣ ಅದು ನಿಮಗೆ ಉಪಯೋಗ ಇದ್ದರೆ ನಿಮ್ಮ ಯಾವುದು ಪ್ಲೇಸ್ಟೋರಲ್ಲೋ ಅಥವಾ ಯಾವುದನ್ನ ಡೇಟಾದಲ್ಲಿ ನೀವು ಖಂಡಿತವಾಗ್ಲೂ ಸೇವ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ, ಬೇಡ ಅಂತ ಹೇಳಿದ್ರೆ ಡಿಲೀಟ್ ಮಾಡಿ ಹಾಕ್ತಾ ಇರಿ. ಅದನ್ನೇನು ಇವಾಗ ಬೇಕು ಅಂದರೆ ನೀವು ಇನ್ನೊಂದು ಕಡೆ ಸಿಕ್ಕೇ ಸಿಗುತ್ತೆ. ಆಮೇಲೆ ಎಷ್ಟೊಂದು ಜನ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನು ಕೂಡ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಸೇವಿಂಗ್ಸ್ ಇದೆ. ಆಮೇಲೆ ಇನ್ನೂ ನೀವು ನೋಡಬೇಕು ಅಂತ ಹೇಳಿದ್ರೆ ಪ್ರಾಣಿಗಳು ಕೂಡ ಎನರ್ಜಿಯನ್ನು ತುಂಬ ಸೇವ್ ಮಾಡಿಕೊಳ್ಳುತ್ತೆ. ಯಾವ್ಯಾವುದು ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ನಿದ್ರೆ, ಬೇಸಿಗೆಗಾಲದಲ್ಲಿ ನಿದ್ರೆ, ಅದು ಆಹಾರವನ್ನು ಕಡಿಮೆ ತಿನ್ನೋದು ಮೂಲಕ ತಮ್ಮ ಶಕ್ತಿಯನ್ನು ಸೇವ್ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದಕ್ಕೇನಂತಾರೆ ಅಂದರೆ ಹೈಬರ್ನೇಷನ್ ಅಂತ ಹೇಳ್ತಾರೆ. ಚಳಿಗಾಲದ ನಿದ್ರೆಗೆ ಹೈಬರ್ನೇಷನ್ ಅಂತಾರೆ. ಈ

ಡಿ ಹಾವು ಇರುತ್ತಲ್ಲ, ಅದು ಚಳಿಗಾಲದಲ್ಲಿ ತಿಂಗಳಾನುಗಟ್ಟಲೆ ಗುಹೆ ಮತ್ತು ಅದು ಪೊಟ್ರೆಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ, ಈಚೆ ಬರೋದಿಲ್ಲ. ಅದು ದೇಹದ ಶಕ್ತಿಯನ್ನು ಕಾಪಾಡಿಕೊಂಡು ಬೇಸಿಗೆಯಲ್ಲಿ ಈಚೆ ಬಂದಾಗ ತಮ್ಮ ಎನರ್ಜಿಯನ್ನು ಹೊರಗಡೆ ಹಾಕುತ್ತೆ. ಆಮೇಲೆ ಎಸ್ಟಿವೇಷನ್ ಅಂತ ಹೇಳ್ತಾರೆ, ಇದು ಬೇಸಿಗೆಗಾಲದ ನಿದ್ರೆ. ಇದು ಕೆಲವು ಫಿಶಸ್ಸು ಮತ್ತು ಕಪ್ಪೆಗಳು ಹೆಚ್ಚು ಕಾಲ ಬಿಸಿಲು ಮತ್ತು ನೀರಿನ ಕೊರತೆ ಇದ್ದಾಗ ಏನು ಮಾಡುತ್ತೆ ಅಂದರೆ ಭೂಮಿ ಅಡಿಯಲ್ಲಿ ನಿದ್ರೆಗೆ ಹೋಗ್ಬಿಡುತ್ತೆ. ಆ್ಯಂಡ್ ರೆಸ್ಟ್ ಮತ್ತು ರೆಡ್ಯೂಸ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರಲ್ಲ, ಇದನ್ನು ಫಾಲೋ ಮಾಡುತ್ತೆ ಇವರು. ವಿಶ್ರಾಂತಿ ಮತ್ತು ಕಡಿಮೆ ಚಲನೆ. ಚಿರತೆ ಸಿಂಹ ಇವೆಲ್ಲ ಇರ್ತಲ್ಲ ಕಾಡಿನಲ್ಲಿ, ಅದು ಬೇಟೆಯಾಡದ ಸಮಯದಲ್ಲಿ ಏನು ಮಾಡುತ್ತೆ ಅಂದರೆ ದಿನವಿಡೀ ಫುಲ್ಲು ಹೋಲ್ ಆಫ್ ದಿ ಡೇ ನಿದ್ದೆ ಮಾಡಿಬಿಡುತ್ತಂತೆ. ಆವಾಗ ಅದು ಶಕ್ತಿಯನ್ನು ಸೇವ್ ಮಾಡ್ಕೊಳುತ್ತೆ, ಎನರ್ಜಿಯನ್ನು ಸೇವ್ ಮಾಡ್ಕೊಳುತ್ತೆ. ನೋಡಿ ಎಷ್ಟೆಲ್ಲ ಬುದ್ಧಿವಂತ ಇದೆ. ನಾವು ಮನುಷ್ಯ ಮಾತ್ರ ಬುದ್ಧಿವಂತ ಅಂದ್ಕೊಂಡಿರ್ತೀವಲ್ವಾ? ಖಂಡಿತ ಇಲ್ಲ, ಪ್ರಾಣಿಗಳು ಕೂಡ ಹಾಗೆ. ಈವನ್ ನಮ್ಮ ಪ್ಲಾಂಟ್ಸ್ ಕೂಡ ಎನರ್ಜಿನ ಸೇವ್ ಮಾಡುತ್ತೆ.

ನಾಟು ನಾಟು. ಎಫ್ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ ಅಲ್ಲಿ ನೀವು ಕೇಳ್ತಾ ಇರೋದು ಕಲರ್ಫುಲ್ ನವಿಲಗರಿ ಕಾರ್ಯಕ್ರಮವನ್ನು. ನಾವು ಸೇವಿಂಗ್ಸ್ ಬಗ್ಗೆ, ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಪ್ಲಾಂಟ್ಸ್ ಬಗ್ಗೆ ಹೇಳಿದ್ನಲ್ಲ, ಈ ಗಿಡಗಳು ಪ್ಲಾಂಟ್ಸ್ ಹೆಂಗೆ ಇರುತ್ತೆ ಸೇವ್ ಮಾಡುತ್ತೆ ಅಂತ ಹೇಳಿದ್ರೆ, ಇವು ತಮ್ಮಲ್ಲಿ ತಯಾರಾದ ಆಹಾರವನ್ನು ಅವೇ ತಯಾರಿಸ್ಕೊಳ್ಳುತ್ತಲ್ಲ ಶಕ್ತಿಯ ರೂಪದಲ್ಲಿ, ಅಂದರೆ ಸೇವ್ ಮಾಡ್ತಾ ಹೋಗುತ್ತೆ. ಅದು ಹೇಗೆ ಸೇವ್ ಮಾಡುತ್ತೆ ಅಂತ ಹೇಳಿದ್ರೆ, ಸ್ಟಾರ್ಚ್ ಮತ್ತು ಗ್ಲುಕೋಸ್ ರೂಪದಲ್ಲಿ ಸೇವ್ ಮಾಡಿಕೊಳ್ಳುತ್ತಂತೆ. ಸೊ ಜಾಸ್ತಿ ಸೂರ್ಯನ ಬೆಳಕು ಮತ್ತು ನೀರು ಇರುವಾಗ ತಯಾರಾದ ಈ ಹೆಚ್ಚುವರಿ ಆಹಾರವನ್ನು ಬೇರುಗಳು, ಕಾಂಡಗಳು ಮತ್ತು ಬೀಜಗಳಲ್ಲಿ ಶೇಖರಿಸಿಟ್ಕೊಂಡಿರುತ್ತಂತೆ. ಹೌ ಇಂಟೆಲಿಜೆಂಟ್ ದೇ ಆರ್ ರಿಯಲಿ. ಈ ರೀತಿ ಶಕ್ತಿ ಉಳಿತಾಯ ಮಾಡಿಕೊಂಡಿರುತ್ತೆ. ಕಷ್ಟದ ಪರಿಸ್ಥಿತಿಯಲ್ಲಿ ತಮ್ಮ ಅಂದರೆ ಬೆಳವಣಿಗೆ ಇರುತ್ತಲ್ಲ, ಗಿಡ ದೊಡ್ಡದಾಗಬೇಕಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ನಿಧಾನಗೊಳಿಸುತ್ತಂತೆ. ಈ ಎನರ್ಜಿನ ತಾನು ಉಪಯೋಗಿಸ್ಕೊಂಡು ಗಿಡ ಬೇಗ ಬೆಳೆಯೋದನ್ನು ತಡೆಗಟ್ಕೊಳ್ಳುತ್ತೆ. ಹಾಗೆ ಮತ್ತೆ ಶಕ್ತಿ ಎನರ್ಜಿ ಲಾಸ್ ಆಗದೆ ಇರೋ ಹಂಗೆ ತಡೆಯುತ್ತಂತೆ. ಆಮೇಲೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ, ಅದಕ್ಕೆ ಬೇಸಿಗೆಗಾಲದಲ್ಲಿ ನೀರೆಲ್ಲ ಇರೋದಿಲ್ವಲ್ಲ, ಆವಾಗ ಎಲೆಗಳೆಲ್ಲ ಉದುರಿಸ್ಬಿಡುತ್ತೆ ಅಂತ ಹೇಳುತ್ತೆ. ಎಲೆಗಳೆಲ್ಲ ಉದುರಿಸಿ ಕಡಿಮೆ ಶಕ್ತಿಯೊಂದಿಗೆ ಅದು ತನ್ನನ್ನು ತಾನು ಸೇವ್ ಮಾಡಿಕೊಂಡಿರೋ ಎನರ್ಜಿ ಮೂಲಕ ಬದುಕೊಳ್ಳುತ್ತೆ. ನೀರಿನ ಕೊರತೆ, ಹವಾಮಾನ ಬದಲಾದಾಗ ಕೂಡ ಎನರ್ಜಿಯನ್ನು ತಾನು ಸೇವ್ ಮಾಡಿಕೊಳ್ಳುತ್ತೆ. ಸೊ ಎಷ್ಟು ಇಂಟೆಲಿಜೆಂಟ್ ಅಂತ ಹೇಳಿ ಅನಿಸುತ್ತೆ. ನಮ್ಮ ಪ್ರಕೃತಿನೇ ನಿಜವಾಗ್ಲೂ ಒಂದು ವಿಸ್ಮಯ ಅಂತ ಹೇಳಿದಾಗ, ಆ ವಿಸ್ಮಯದಲ್ಲಿ ಈ ರೀತಿ ಎಲ್ಲರೂ ಕೂಡ ಒಂದು ಶಕ್ತಿ ಮೂಲಕ ಎಲ್ಲರೂ ಒಂದು ಸೇವಿಂಗ್ಸ್ ಮಾಡ್ತೀವಿ. ನಾವು ಸೇವಿಂಗ್ಸ್ ಅಂತಕ್ಕಂಥ ದುಡ್ಡು, ಗೋಲ್ಡು ಈ ಥರದ ಯೋಚಿಸ್ತೀವಿ.

ಸೊ ನಾವು ಕನಸಲ್ಲೂ ಮನಸ್ಸಲ್ಲೂ ಖಂಡಿತವಾಗ್ಲೂ ಸೇವ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಸತಿ ಯೋಚಿಸ್ತಾ ಇರ್ತೀವಿ. ಎಫ್ಎಂ 101.3 ಮೆಗಾಹರ್ಟ್ಸ್ನಲ್ಲಿ ನಿಮ್ಮ ಕಲರ್ಫುಲ್ ಪ್ರೋಗ್ರಾಮ್ ನವಿಲು ಗರಿಯನ್ನು ಕೇಳ್ತಾ ಇದ್ರಿ. ಹಾಗೆಯೇ ನಾವು ನೋಡಿ, ಸೊ ಏನು ಮಾಡ್ತಾವಿ, ತಮ್ಮ ಫ್ಯೂಚರ್ಗೆ ಸೇವ್ ಮಾಡ್ತೀವಿ ಅಂತ ಹೇಳಿ ಅಂದ್ಕೊಳ್ತಾ ಇರ್ತೀವಿ. ಹಾಗೆ ಅಂದಾಗ ನನಗೆ ನನ್ನ ವಿಶ್ ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ನಾವು ಎಷ್ಟು ಸೆಲ್ಫಿಶ್ ಆಗಿ ಯೋಚಿಸಿದ್ರಿ ಅಲ್ವಾ, ನಾವು ಸೇವ್ ಮಾಡಬೇಕು, ಫ್ಯೂಚರಿಗೆ ಸೇವ್ ಮಾಡಬೇಕು, ನನಗೆ ನಮ್ಮ ಮನೆಯವರಿಗೆ, ಹೀಗೆ ಎಲ್ಲ ಯೋಚಿಸ್ತಾ ಇದ್ವಿ. ಆದರೆ ಈ ಭೂಮಿ ನಮ್ಮದು ಯಾಕೆ ಅಂತ ಹೇಳಿದ್ರೆ, ಈ ಭೂಮಿಯನ್ನು ನಾವು ಸೇವ್ ಮಾಡೋದು ನಮ್ಮ ಮುಖ್ಯ ಕರ್ತವ್ಯ ಅಂತ ಹೇಳಿ ಹೇಳ್ತೀನಿ. ನೋಡಿ, ಈಗಾಗಲೇ ನೀವು ಎಲ್ಲಿನೋ ಬಗ್ಗೆ ಓದ್ತಾ ಇದ್ದೀರಾ, ಎಲ್ಲೋ ಮಳೆ ಆಗುತ್ತೆ, ಒಂದು ಕಡೆ ಜಾಸ್ತಿ ಒಂದು ಕಡಿಮೆ, ಆಮೇಲೆ ಎಲ್ಲೋ ಕಡೆ ಮಳೆನೇ ಇಲ್ಲ ಮಳೆಗಾಲದಲ್ಲಿ, ಅದರ ಜೊತೆಗೆ ಜಾಸ್ತಿ ಬಿಸಿಲು, ಇದೆಲ್ಲ ಹವಾಮಾನ ವೈಪರೀತ್ಯಗಳನ್ನೆಲ್ಲ ನೋಡ್ತಾ ಇದ್ವಿ. ಆದ್ದರಿಂದ ಈ ಸೆಲ್ಫಿಶ್ ಆಗಿ ಯೋಚಿಸೋದನ್ನು ಬಿಟ್ಟು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬ್ರಾಡ್ ಮೈಂಡಿಂದ ನಾವು ಯೋಚಿಸ್ತಾ ಹೋಗೋಣ. ಹೇಗೆ ಅಂತ ಹೇಳಿದಾಗ, ಖಂಡಿತವಾಗ್ಲೂ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಜನ್ರೇಷನ್ ಇದೆಯಲ್ಲ, ಅದಕ್ಕೆ ನಾವು ಏನಾದ್ರು ಬಿಟ್ಟು ಹೋಗಬೇಕು ತಾನೇ. ಸ್ವಲ್ಪ ಯೋಚಿಸಿ, ಅವರು ಕೂಡ ಒಳ್ಳೆಯ ಗಾಳಿ, ಒಳ್ಳೆಯ ಹವಾಮಾನವನ್ನು ಸೇವನೆ ಮಾಡಬೇಕು, ಒಳ್ಳೆಯ ನೀರು ಮತ್ತು ಒಳ್ಳೆಯ ಸಂಸ್ಕಾರವನ್ನು ಅವ್ರಿಗೆ ಉಳಿಸ್ಕೊಟ್ಟು ಹೋಗೋಣ. ಶುದ್ಧ ಪರಿಸರವನ್ನು ಉಳಿಸೋಣ. ಅವರು ಒಂದು ಕೂಡ ಅವರು ಕೂಡ ಒಂದು ಒಳ್ಳೆಯ ಲೈಫ್ನ ಲೀಡ್ ಮಾಡಲಿ ಅನ್ನೋದೇ ನಮ್ಮ ವಿಶ್ ಕೂಡ. ಸೊ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಹೀಗೆ FM 101.3 ಮೆಗಾಹರ್ಟ್ಸ್ನಲ್ಲಿ ಒಂದು ದಿನ ಸಿಗೋಣ.

ಗುಡ್ ಡೇ ಟಾಟಾ ಅಂತ ಹೇಳ್ತಾ ಇರೋದು ಚಂದ್ರಿಕಾ. ಸೊ ಇವತ್ತಿನ ನವಿಲುಗರಿ ಕಾರ್ಯಕ್ರಮ ನಿಮಗೇನೋ ಖುಷಿಯಾಯಿತು, ಅದರೊಟ್ಟಿಗೆ ನಿಮ್ಗೆ ಹೇಳಬೇಕಲ್ವಾ ಯಾರ್ಯಾರು ಮೆಸೇಜ್ ಕಳಿಸಿದ್ರು ಅಂತ. ಕಿಶನ್ ರೋಷನ್ ಶೋಭಾರಾಣಿ ಹಾಡ್ಲಿಯಿಂದ ಹೇಳ್ತಾ ಇದ್ದಾರೆ, ಹಾಡುಗಳು ಮತ್ತು ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಇವರು ಯಾರು ಹೇಳ್ತಾ ಇದ್ದಾರೆ ಅಂದರೆ ಹವಾಮಾನ ಮತ್ತು ಇದು ನಾವು ಖಂಡಿತವಾಗ್ಲೂ ಸೇವ್ ಮಾಡಬೇಕು ಅಂತ ಹೇಳಿಬಿಟ್ಟು ಶ್ರೀನಾಥ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ ತುಂಬ ಇಷ್ಟ ಆಯಿತು, ಹುಬ್ಬಳ್ಳಿ ಲೋಹಿಯಾರ ನಗರದಿಂದ ಚಂದಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಚಂದ್ರಿಕಾ ಖಂಡಿತವಾಗ್ಲೂ ನಾವು ದ್ವಿಚಕ್ರ ವಾಹನವನ್ನು ಚೆನ್ನಾಗಿ ನೋಡ್ಕೋತೀವಿ, ಹಾಗೆಯೇ ಎಲೆಕ್ಟ್ರಿಕ್ ಇದರದಿಂದ ನಾನು ಕೂಡ ಒಂದು ಬಕೆಟ್ ನೀರಲ್ಲೇ ಅದನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ. ಗುಡ್ ಡೇ, ನಿಜವಾಗ್ಲೂ ಸೂಪರ್ ಐಡಿಯಾ ಹೇಳಿದ್ರಿ. ಆಮೇಲೆ ನವಿಲುಗರಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಸುಂಕಪ್ಪ ಕಾಂಬಳೆ ಮೊಳಕಾಲ್ಮೂರ ತಾಲೂಕಿಂದ ಹೇಳ್ತಾ ಇದ್ದಾರೆ. ಅನಂತನಾಗ್ ಹಾಡೊಂದು ಸಖತ್ ಇಷ್ಟ ಆಯಿತು ಅಂತ ಹೇಳಿ ಬಹಳಷ್ಟು ಮೆಸೇಜ್ ಮಾಡಿದ್ದೀರಾ. ಆಮೇಲೆ ಇವತ್ತಿನ ಎಲ್ಲ ಮೆಸೇಜ್ಗಳಿಗೆ ಥ್ಯಾಂಕ್ ಯು. ಇದು ನಾಗರತ್ನ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಎಲ್ಲ ಹಾಡುಗಳು ಮೆಸೇಜು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಾಗ ಹಾಗೆ ಒಂದು ಸತಿ ಯೋಚಿಸಿ ನಾವು ಕೂಡ ಯಾವುದೋ ರೀತಿಯಲ್ಲಿ ಫ್ಯೂಚರ್ಗೆ ಸೇವ್ ಮಾಡ್ಬೋದು ಅಂತ ಹೇಳಿ ಟಾಟಾ ಬಾಯ್ ಬಾಯ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ FM ರೈಂಬೋದಲ್ಲಿ ನಾವಿದ್ದೇವೆ ಕರೆಯಲ್ಲಿ ಕೈರುಚಿಯ ಸಮಯದಲ್ಲಿ. ಪ್ರತಿ ಮನೆಯಲ್ಲೂ ಕೂಡ ನಂಚಿಕೆಗೆ ಏನು ಮಾಡೋದು ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ. ಮನೆಯಲ್ಲಿರುವಂಥ ಹಿರಿಯರಿಗೆ ತುಂಬ ಹಳೆಯ ಕಾಲದ ತಿನಿಸುಗಳು ಇಷ್ಟ ಆಗುತ್ತೆ. ಸಾಗು ಇರಬಹುದು ಅಥವಾ ಚಟ್ನಿ ಇರಬಹುದು, ಗೊಜ್ಜು, ಇಂಥವನ್ನ ಇಷ್ಟಪಟ್ಟು ಅವ್ರು ತಿಂತಾರೆ. ಅದು ಚಪಾತಿಗಿರಬಹುದು, ದೋಸೆಗಿರಬಹುದು ಅಥವಾ ಇಡ್ಲಿಗಿರಬಹುದು, ಈ ರೀತಿ. ಆದರೆ ಮನೆಯಲ್ಲಿರುವಂಥ ಮಕ್ಕಳಿಗೆ ಮಾತ್ರ ಏನಾದರೂ ಫ್ಯಾನ್ಸಿ ಆಗಿರುವಂಥ ಐಟಮ್ಸ್ ಬೇಕಾಗುತ್ತೆ. ಅದರಲ್ಲೂ ಕೂಡ ಸೌತ್ ಇಂಡಿಯನ್ ಮಕ್ಕಳಿಗೆ ನಾರ್ತ್ ಇಂಡಿಯನ್ ಗ್ರೇವಿಗಳ ಮೇಲೆ ವಿಪರೀತ ಅನಿಸೋಷ್ಟು ಮೋಹ. ಆದರೆ ಅಡುಗೆ ಮನೆಯಲ್ಲಿ ಇಬ್ಬಿಬ್ಬರ ಒಂದು ನಿರೀಕ್ಷೆಗಳನ್ನೂ ಕೂಡ ಪೂರೈಸೋಕ್ಕೂ ಆಗದೆ, ಹಾಗಂತ ಒಪ್ಸೋಕ್ಕೂ ಆಗದೆ ಒದಾಡ್ತಾ ಇರ್ತಾರೆ ಹೆಣ್ಮಕ್ಳು. ಹಾಗಾಗಿ ಸಿಂಪಲ್ ಆಗಿ ಮನೆಯಲ್ಲಿರುವಂತಹ ಹಿರಿಯರಿಗೂ ಇಷ್ಟವಾಗಬೇಕು, ಮನೆಯವ್ರ ಮಕ್ಕಳಿಗೂ ಇಷ್ಟ ಆಗಬೇಕು, ಮಾಡೋಕ್ಕೂ ಸುಲಭ ಇರಬೇಕು. ಇಂಥ ಒಂದು ಸಿಂಪಲ್ ಆದಂತಹ ಸೈಡ್ ಡಿಶ್ ರೆಸಿಪಿ ನಿಮಗೆ ಗೊತ್ತಿದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಅದು ನಂಚಿಕೆಗೆ ನೀವು ಮಾಡುವಂತಹ ಗ್ರೇವಿ ಇರಬಹುದು, ಗೊಜ್ಜು ಇರಬಹುದು, ಚಟ್ನಿ, ಅಥವಾ ನೀವು ಏನು ಹೆಸರಿಂದ ಕರಿತೀರಿ ಅದು ನಿಮ್ಮಲ್ಲಿ ಪಟಾಪಟ್ ರೆಡಿ ಆಗುವಂಥದ್ದು ಮತ್ತು ಅದನ್ನು ಎಲ್ಲರೂ ಇಷ್ಟಪಡ್ತಿರುವಂಥದ್ದು ಯಾವುದು ನಮಗೆ ಮೆಸೇಜ್ ಮಾಡಿ. ಹಾಗೆಯೇ ಕರೆ ಮಾಡಿ ಕೂಡ ನೀವು ನಿಮ್ಮ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಬಹುದು. 222-8120-6 ನಮ್ಮ ನಂಬರ್. ಮೆಸೇಜ್ ಮಾಡ್ತೀರಿ ಅಂದರೆ ನಮ್ಮ ನಂಬರ್ ನಿಮಗೆ ಗೊತ್ತು, 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಿಂಪಲ್ ಆದಂತಹ ರೆಸಿಪಿ ನಂಚಿಕೆಗೆ ನಿಮ್ಮಲ್ಲಿ ಏನ್ ಮಾಡ್ತೀರಿ ಅಂತ ಕೇಳಿದೆ. ನೀವಿನ ರೆಸಿಪಿ ಶೇರ್ ಮಾಡೋದು ತಡ ಆಗ್ತಾ ಇದೆ, ಇರಲಿ, ನಾವೇ ಒಂದು ರೆಸಿಪಿ ಕೊಡ್ತಾ ಇದೀವಿ. ನೋಡಿ, ನಮ್ಮ ಮನೆಯಲ್ಲಂತೂ ಇದು ಸೂಪರ್ ಹಿಟ್ ರೆಸಿಪಿ. ಟೊಮೆಟೊ ಮತ್ತು ಈರುಳ್ಳಿ ಎರಡು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಆ ಟೊಮೆಟೊನ ಒಂದು ಸ್ವಲ್ಪ ಹುರುಗಡಲೆ, ಒಂದು ಚಮಚ ಹುರುಗಡಲೆ ಆದರೆ ಸಾಕು. ಅದರ ಜೊತೆಗೆ ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಳ್ಳಿ. ಹಾಗೆ ಈರುಳ್ಳಿಯನ್ನು ಏನು ರುಬ್ಬಕ್ಕೆ ಹೋಗಬೇಡಿ, ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ ಹಾಕಿ ಅದಾದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪಗಾಗುವ ತನಕ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಮಿಶ್ರಣವನ್ನು ಹಾಕಿ, ಟೊಮೆಟೊ ಮತ್ತು ಹುರುಗಡಲೆ ಸೇರಿಸಿ ರುಬ್ಬಿರ್ತಿರಲ್ಲ ಆ ಮಿಶ್ರಣವನ್ನು ಹಾಕಿ ಅದಕ್ಕೆ ತಕ್ಕದಾಗಿ ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆಯೇ ನಿಮ್ಮ ಮನೆಯಲ್ಲಿ ಸಾರಿನ ಪುಡಿಗೆ ಅಂತ ಏನು ಇಟ್ಕೊಂಡಿರ್ತೀರಿ ಆ ಸಾರಿನ ಪುಡಿ, ಸ್ವಲ್ಪ ಅರಿಶಿನ, ಚಿಟುಕು ಇಂಗು ಹಾಕಿ ಚೆನ್ನಾಗಿ ಒಂದೆರಡು ಕುದಿ ಬರೋ ತನಕ ಕುದಿಸಿ ಕುದಿಸಿ ಪಕ್ಕಕ್ಕೆ ಇಟ್ಟರೆ ಟೊಮೆಟೊ ಈರುಳ್ಳಿ ಹದವಾದಂತಹ ಗೊಜ್ಜು ರೆಡಿಯಾಗುತ್ತೆ. ಇದು ದೊಡ್ಡವರಿಗೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಹಾಗೆ ಸಣ್ಣ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತೆ ಟೊಮೆಟೊ ಏನಾದರೂ ಹುಳಿ ಕಡಿಮೆ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ರುಬ್ಬೋದ್ರಿಂದ ಒಂದು ಟ್ಯಾಂಗಿ ಫ್ಲೇವರ್ ಕೂಡ ಸಿಗುತ್ತೆ ಈ ಒಂದು ರೆಸಿಪಿಗೆ. ಮತ್ತೆ ನೀವು ಇನ್ನೊಂದು ಸ್ವಲ್ಪ ನ್ಯೂಟ್ರಿಷನ್ ಆ್ಯಡ್ ಮಾಡಬೇಕು ಅಂತ ಇದ್ರೆ ಇದಕ್ಕೆ ಸೋಯಾ ಚಂಕ್ಸ್ನ ನೀವು ಬೇಯಿಸಿ ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿರೋದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಸೇರಿಸಿ ಒಂದು ಕುದಿ ಕುದಿಸಿದ್ರೆ ಆಯಿತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಈ ಒಂದು ಸೋಯಾ ಟೊಮ್ಯಾಟೊ ಈರುಳ್ಳಿ ಭರಿತ ಗೊಜ್ಜನ್ನು ಸವಿತಾರೆ. ಹೇಗಿತ್ತು ರೆಸಿಪಿ ಖಂಡಿತ ಮೆಸೇಜ್ ಮಾಡಿ ತಿಳಿಸಿ ನಮಗೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪ್ರಸಾರ
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ

ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ವಾರ್ತೆಗಳ ವಿವರ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷದ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಮೇಲ್ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ತಂಡವನ್ನು ಅಭಿನಂದಿಸಿದರು. 39 ಪದಕಗಳನ್ನು ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದೆ. ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು 3 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಒಳಗೊಂಡಂತೆ 7 ಪದಕಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ ಎಂದು ಸಿಪಿ ರಾಧಾಕೃಷ್ಣನ್ ಹೇಳಿದರು. ಈ ಗಮನಾರ್ಹ ಸಾಧನೆಯು ರಾಷ್ಟ್ರಕ್ಕೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಮತ್ತು ಭಾರತೀಯ ಕ್ರೀಡಾಪಟುಗಳ ಬೆಳೆಯುತ್ತಿರುವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು. ನಂತರ ಶೂನ್ಯ ವೇಳೆಯಲ್ಲಿ ಅವರು ಕಲಾಪ ಆರಂಭಿಸಿದರು. ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲದ ನಡುವೆ ಹಲವಾರು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಎತ್ತಿದರು. ಗದ್ದಲ ಮುಂದುವರಿದಂತೆ ಸಭಾಪತಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳ ಗದ್ದಲದ ನಂತರ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಲೋಕಸಭೆಯು ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸ್ಪೀಕರ್ ಓಂ ಬಿರ್ಲಾ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಈ ಗಮನಾರ್ಹ ಪ್ರದರ್ಶನವು ದೇಶಾದ್ಯಂತ ಲಕ್ಷಾಂತರ ಯುವಕರು ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುತ್ತದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಮುಂದಿನ ಆವೃತ್ತಿಯನ್ನು 2030ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಸಲಾಗುವುದು ಎಂದು ಸ್ಪೀಕರ್ ಹೇಳಿದರು. ಬಳಿಕ ಸ್ಪೀಕರ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪದ ವಿಷಯವನ್ನು ಎತ್ತಿದರು. ಎಲ್ಲಾ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಕಲಾಪ ಮುಂದುವರಿಸಲು ಅವಕಾಶ ನೀಡುವಂತೆ ಸ್ಪೀಕರ್ ಒತ್ತಾಯಿಸಿದರು. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಕಲಾಪವನ್ನು ಅಡ್ಡಿಪಡಿಸಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದರು. ಗದ್ದಲ ಮುಂದುವರಿದಂತೆ ಸ್ಪೀಕರ್ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಬಕ್ತಿಯಾರ್ ಒಡಿಲೋವಿಚ್ ರಾಷ್ಟಪತಿ ಭವನದಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ್ ಎರಡು ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದ್ದು ಅವು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ಬೇರೂರಿವೆ. ಈ ಭೇಟಿಯು ದ್ವಿಪಕ್ಷೀಯ ಸಹಕಾರದ ಹೊಸ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ವೈವಿಧ್ಯಮಯ ವಲಯಗಳಲ್ಲಿ ಪರಸ್ಪರ ಪ್ರಯೋಜನಕಾರಿ ಪಾಲುದಾರಿಕೆಯನ್ನು ಗಾಢವಾಗಿಸಲು ಅವಕಾಶ ಒದಗಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತಿದ್ದು ನೂತನ ಸಚಿವರ ಪಟ್ಟಿಯನ್ನು ಅಖೈರುಗೊಳಿಸಿದೆ. ಲೋಕಭವನದಲ್ಲಿ ಇಂದು ಸಂಜೆ 4:05 ನಡೆಯುವ ಸಮಾರಂಭದಲ್ಲಿ ನೂತನ ಸಚಿವರಾಗಿ 20 ಶಾಸಕರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವ ಸಂಪುಟ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಝಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಮಂಕಾಳ ವೈದ್ಯ, ಡಾ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ.
ಇದೇ ವೇಳೆ ವಿಧಾನಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಡೆಪ್ಯುಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾ

0: ಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಫೆಡರೇಷನ್ನ ಮಾಜಿ ಸಹಾಯಕ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನು ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರಿದ್ದ ನ್ಯಾಯಪೀಠ 6 ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಪ್ರಕರಣದಲ್ಲಿ ಅಂತಿಮ ವಾದಗಳನ್ನು ಪೂರ್ಣಗೊಳಿಸಿದ ನಂತರ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು. ದೆಹಲಿ ಪೊಲೀಸರು 15 June ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭುವನೇಶ್ವರದಿಂದ ಬೆಹರಾಂಪುರಕ್ಕೆ ವಿಶೇಷ ರೈಲಿನಲ್ಲಿ ಪ್ರಯಾಣಿಸಿ ನಂತರ ರಸ್ತೆ ಮೂಲಕ ಗಂಜಾಂ ಜಿಲ್ಲೆಯ ತಪ್ತಪಾಣಿಗೆ ತೆರಳಲಿದ್ದಾರೆ. ಅಲ್ಲಿ ಅವರು ಮಾ ಕಂಧುನಿ ದೇವಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಅವರು ಗೋಲಬಂಧದಲ್ಲಿರುವ ಸೇನಾ ವಾಯು ರಕ್ಷಣಾ ಕಾಲೇಜಿನಲ್ಲಿ ರಾತ್ರಿ ತಂಗಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟಪತಿಗಳ ಭೇಟಿಯ ಸಮಯದಲ್ಲಿ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳಲು ಬೆಹರಾಂಪುರ್ ರೈಲ್ವೆ ನಿಲ್ದಾಣ, ರಾಷ್ಟಪತಿಗಳ ಪ್ರಯಾಣ ಮಾರ್ಗ, ತಪ್ತಪಾಣಿ ದೇವಸ್ಥಾನ ಸಂಕೀರ್ಣ, ಸೇನಾ ವಾಯು ರಕ್ಷಣಾ ಕಾಲೇಜು ಮತ್ತು ಇತರ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ವಿಮಾನ ಹಾರಾಟ ನಿಷೇಧ ವಲಯಗಳನ್ನು ಘೋಷಿಸಲಾಗಿದೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶ ಹೊಂದಿರುವ ಇಂತಹ ದಾರಿ ತಪ್ಪಿಸುವ ವಿಷಯದ ಬಗ್ಗೆ ಜನರು ಜಾಗರೂಕರಾಗಿರಬೇಕು ಎಂದು ಪಿಐಬಿ ಹೇಳಿದೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಲಕ್ನೋನಲ್ಲಿ ಇಂದು ಆರಂಭವಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆ ನಾಳೆ ಕೂಡ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಬಲಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ಆಕಾಶವಾಣಿ ಬೆಂಗಳೂರು.
5: ಆಕಾಶವಾಣಿ ಎಫ್ಎಂ ಪ್ರಾರಂಭ ಕೇಳ್ತಾ ಇದ್ದೀರಿ. ಸಮಯ 1:20:35. ಈ ಹೊತ್ತಿನಲ್ಲಿ ಕೇಳಿ ಕಗ್ಗದ ಸಿರಿ.
4: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಎಡರು ತೊಡರೆ ನಲೇಕೆ ಬಿಡಿಸು ಮತಿಗಾದನಿತ ದುಡಿ ಕೈಯೇನಾದನಿತು ಪಡು ಬಂದ ಪಾಡ. ಎಡರು ತೊಡರೆ ನಲೇಕೆ ಬಿಡಿಸು ಮತಿಗಾದನಿತ ದುಡಿ ಕೈಯೇನಾದನಿತು ಪಡು ಬಂದ ಪಾಡ. ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ. ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ.
1: ಎಡರು ತೊಡರೆ ನಲೇ ಬಿಡಿಸು ಮತಿಗ

ಬಿಡುಗಡೆಯ ಮಹತ್ವ ಈ ಪದ್ಯದ ಒಂದು ಆಶಯ. ನಾವು ಲೋಕದಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಚ್ಛಂದವಾಗಿರಬೇಕು ನಿಜ, ಆದರೆ ಕೆಲವರು ಏನೋ ತಾಪತ್ರ ಹೇಳ್ಕೊಳ್ತಾರೆ, ಇಲ್ಲದೇ ಇರೋದು, ಇದ್ದದ್ದು, ಬರಬಹುದಾದದ್ದು, ಆಗಾಮಿ, ಸಂಚಿತ, ಪ್ರಾರಬ್ಧ, ಎಲ್ಲ ತೊಂದರೆಗಳು ಇದ್ದೇ ಇದೆಯಪ್ಪ. ಅದನ್ನು ಯಾಕೆ ಹೇಳ್ತೀಯ? ಎಡರು ತೊಡರೇನ ಲೇಖೆ, ಅಡ್ಡಿ ಆತಂಕ ಅಂತ ಅರ್ಥ. ಎಡರು ತೊಡರು ಅಂದರೆ ಯಾಕಪ್ಪ ಅದ್ರ ಬಗ್ಗೆ ಹೇಳ್ತಿ? ಬಿಡಿಸು ಮತಿಗ ನೀವು ಮಾಡಬೇಕಾದಿಷ್ಟೇ. ಪ್ರಪಂಚವೇ ಸಂಕಟದಲ್ಲಿ ಸಿಕ್ಕಿರಲಿ, ನಿಮ್ಮ ಮನೆಯಲ್ಲಿ ನೂರಾರು ತಾಪತ್ರಯಗಳಿರಲಿ, ನೀವು ಮಾಡಬೇಕಾದ ಆಕ್ಷೇಪಣೆ ಮಾಡಬಾರ್ದು. ಬಿಡಿಸು ಮತಿಗ ಆದ ನಿತ, ನಿಂಗೆ ಯಾವುದೋ ಒಂದು ತಗೋ. ಮನೆ ಹೊಲಸಾಗಿದೆ ಅಂದರೆ ಮೊದಲು ಪದಾರ್ಥನೆಲ್ಲ ಒಂದು ಕಡೆ ಇಡೋದನ್ನ ಪ್ರಯತ್ನ ಕಲ್ತ್ಕೋ, ಸಣ್ಣ ಸಣ್ಣ ಆರಂಭ ಮಾಡು. ದುಡಿ ಕೈಯೇನಾದ ನಿತು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡಿಮೆ ಮಾಡು. ಆಮೇಲೆ ಕಷ್ಟ ಬಂದರೆ ಪಡು ಬಂದ ಪಾಡು. ಆ ಪಡು ಪಾಡು ಇದೆಯಲ್ಲ, ಅದನ್ನ ನಿಜವಾಗಿ ವ್ಯಾಕರಣ ದೃಷ್ಟಿಯಲ್ಲೂ ಬಹಳ ಚೆನ್ನಾಗಿದೆ ಅದು. ಪಡು ಬಂದ ಪಾಡು, ಏನು ಪಾಡು ಬರುತ್ತೋ ಅದನ್ನ ಅನುಭವಿಸು. ಬಿಡು ಮಿಕ್ಕುದನು ವಿಧಿಗೆ, ಇದು ನಾನು ಏನನ್ನೂ ಮಾಡ್ತಾ ಇಲ್ಲ, ಎಲ್ಲ ಅವನೇ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾಗ ಇದೆಯಲ್ಲ, ಡಿ ವಿ ಜಿಯವರಿಗೆ ಬಹಳ ಪ್ರಿಯವಾದದ್ದು. ನಾನು ಮಾಡೋದಿಲ್ಲ ಇದನ್ನು ಅನ್ನೋದಿದೆಯಲ್ಲ, ಬಿಡು ಮಿಕ್ಕುದನು ವಿಧಿಗೆ, ಬಿಡದಿರು ಉಪಶಾಂತಿ. ಏನೋ ಅಪರೂಪದ ಶಬ್ದ ಇದು ಉಪಶಾಂತಿ ಅಂತಂದೋದು, ಸಹನೆ ಅಂತ ಅರ್ಥ, ತಾಳ್ಮೆ ಅಂತ ಅರ್ಥ. ಮನಸ್ಥೈರ್ಯವನ್ನು ತಂದುಕೊಳ್ಳುವಂಥ ಗುಣ ನಿನ್ನಲ್ಲಿರಬೇಕು. ಬಿಡುಗಡೆಗೆ ದಾರಿಯದು, ನಿಜವಾದ ಬಿಡುಗಡೆ ಅಂತಂದರೆ, ನಿಜವಾದ ಮುಕ್ತಿ ಅಂತಂದರೆ, ನಿಜವಾಗಿ ಎಲ್ಲದರಿಂದ ಪಾರಾಗಬೇಕಾದ ಸಂದರ್ಭ ಅಂದರೆ ಇದೇನೆ.

ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು. ರೆಕ್ಕೆ ಪೋದಂತಲೆದು ಸಿಕ್ಕಿದುದ ನುಣ್ಣುವುದು, ತಕ್ಕುದ ವೃತ ನಿನಗೆ ಮಂಕುತಿಮ್ಮ. ರೆಕ್ಕೆ ಪೋದಂತಲೆದು ಸಿಕ್ಕಿದುದ ನುಣ್ಣುವುದು, ತಕ್ಕುದ ವೃತ ನಿನಗೆ ಮಂಕುತಿಮ್ಮ.

0: ಪೋಸ್ಟ್ಮ್ಯಾನ್ನ ಪ್ರತಿಭೆ ಸಾರ್ಥಕವಾಗಿ ಬಂದಿದೆ. ಇಲ್ಲಿ ಹಕ್ಕಿ ವಿಚಾರ ಒಂದೆರಡು ಮೂರು ಪದ್ಯಗಳಲ್ಲಿ ಹೇಳ್ತಾರೆ ಡಿ ವಿ ಜಿ ಅವರು. ನಿಜವಾಗಿ ನಾವು ಕಾಣುವ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಹಕ್ಕಿ ಇದೆಯಲ್ಲ, ಅದಕ್ಕೆ ನಮ್ಮ ಹಳ್ಳಿ ಕಡೆ ತೆನಿ ಮ್ಯಾಲಿನ ಹಕ್ಕಿ ಅಂತಾರೆ. ತೆನಿ ಮ್ಯಾಲಿನ ಹಕ್ಕಿ ಅಂದರೆ ಅದು ಏನು ಇಷ್ಟ ಇದ್ದರೆ ಅಲ್ಲಿ ಇರುತ್ತೆ, ಇಲ್ಲದಿದ್ದರೆ ಇಲ್ಲ. ಮನೆ ಮನೆ ಮುದ್ದೆ, ಮಾರಿಗುಡಿಲಿ ನಿದ್ದೆ, ಇಷ್ಟ ಬಂದರೆ ಇದ್ದೆ, ಇಲ್ಲದಿದ್ದರೆ ಎದ್ದೆ ಅಂತ ಒಂದು ಹಳ್ಳಿ ಗಾದೆ ಇದೆ. ಹಾಗೆಯೇ ಹಕ್ಕಿನೂ ಇದೇ ರೀತಿ ರೀ. ಹಕ್ಕಿ ಮುನ್ನರಿಯುವ ತನ್ನ ಪಯಣದ ತರವ, ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹಾರ್ತಾ ಇದ್ದೀನಿ ಅನ್ನೋದು ಅದಕ್ಕೇನು ಮುಂಚೆ ಗೊತ್ತಾಗೋದಿಲ್ಲ. ಉಳಿದೋ ಎಲ್ಲ ಹೋಗ್ತವೆ ಎಲ್ಲ ಹೋಗ್ತವೆ ಯೋಚನೆ ಮಾಡ್ಕೊಳುತ್ತೆ. ಇಕ್ಕುವರ ಆರು ಅದನ್ನು ಕರೆದು ತಿರುಪೆಯನು. ಆ ತಿರುಪೆ ಅನ್ನೋ ಶಬ್ದ ಇಲ್ಲಿ ಹಿಂದಿನ ಕಾಲದಲ್ಲಿ ರೂಢವಾಗಿದ್ದೊಂದು ಶಬ್ದ, ಅದರಿಂದ ಇದೆ. ಇಲ್ಲದೆ ತಿರುಪೆ ಅಂದರೆ ಭಿಕ್ಷೆ, ಮನೆ ಮುಂದೆ ಕರೆದು ಭಿಕ್ಷೆ ಹಾಕ್ತಾ ಇದ್ದ ಕಾಲ ಅದು. ನಿಜವಾಗಿ ದಾಸರುಗಳು ಬರ್ತಾ ಇದ್ರಲ್ಲ ಮನೆ ಮುಂದೆ, ಅವರಿಗೆ ನಾವು ಭಿಕ್ಷೆ ಹಾಕ್ತಾ ಇರಲಿಲ್ಲ, ನಾವೇ ಜೋಳಿಗೆ ತೆಗಿತಾ ಇದ್ದೀವಿ, ಅವರು ಭಿಕ್ಷೆ ಹಾಕ್ತಾ ಇದ್ರು ಅಂತ ಶಿವದತ್ತವರು ಹೇಳ್ತಾರೆ. ಭಿಕ್ಷಕ್ಕೆ ಬಂದವರ ಮುಂದೆ ಭಿಕ್ಷುಕನಾದೆ. ನೋಡಿ, ಯಾರೊಬ್ರು ಇದ್ದಾರೆ ಕಾದಿರ್ತಾರೆ. ಹಿಂದೆ ಹಳ್ಳಿಗಳಲ್ಲಿ ಹರಳಿಕಟ್ಟೆ ಹತ್ರ ಕೂತ್ಕೊಂಡು ಒಬ್ರು ಕಾಯ್ತಾ ಇದ್ದಂತೆ. ಊರಿಂದ ಯಾರು ಹೊರಗೆ ಬರೋರು ಆ ಕಡೆ ಇವ್ರು ಬಂದರೆ, ಬನ್ನಿ ಮನೆಗೆ ಬನ್ನಿ, ತಿಂಡಿ ತಿನ್ನಿ, ಊಟ ಮಾಡಿ, ವಿಶ್ರಾಂತಿ ತಗೊಳ್ಳಿ, ಇಳಿರಿ. ಪಾಪ ಹಕ್ಕಿಗೆ ಯಾರಪ್ಪ ಕರೀತಾರೆ, ಯಾರು ಭಿಕ್ಷೆ ಹಾಕ್ತಾರೆ? ಆಮೇಲೆ ರೆಕ್ಕೆ ಪೋದಂತಲೆದು, ಅದು ಅಲಿಯೋದು ಹೇಗೆ, ರೆಕ್ಕೆ ಯಾವ ಕಡೆ ಕರ್ಕೊಂಡೋಗುತ್ತೆ ಅಲ್ಲಿ? ಆಮೇಲೆ ಆಹಾರ ಏನಪ್ಪ, ಸಿಕ್ಕಿದ್ರನ್ನು ಉಣ್ಣುವುದು ತಕ್ಕುದು ಅವ್ರತ ನಿನಗೆ. ಅವ್ರತ ಬಹಳ ದೊಡ್ಡ ಶಬ್ದ ಇಲ್ಲಿ. ಬದುಕಿನಲ್ಲಿ ಆಚರಿಸಲೇಬೇಕಾದ ಒಂದು ಕ್ರಿಯೆ, ಅದನ್ನು ವ್ರತದಂತೆ ನೀವು ಆಚರಿಸಬೇಕು. ಅದು ಹೇಗಿರಬೇಕು ಅಂದರೆ, ನಾನು ಏನೂ ಮಾಡ್ತಾ ಇಲ್ಲ, ನಾನೇನೂ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಹೋಗಬೇಕು, ಭಾಗವಹಿಸಬೇಕು, ಲೋಕವನ್ನು ಪ್ರೀತಿಸಬೇಕು. ತಕ್ಕುದ ವ್ರತ ನಿನಗೆ ಅಂದರೆ, ಒಂದು ಹಕ್ಕಿ ತಾನು ಎಲ್ಲಿಗೆ ಹೋಗಬೇಕ ಅನ್ಸುತ್ತೋ ಅಲ್ಲಿಗೆ ಹೋಗುತ್ತೆ, ಆದರೆ ಅದಕ್ಕೆ ಪೂರ್ವ ನಿಶ್ಚಿತ ಉದ್ದೇಶ ಇರೋದಿಲ್ಲ. ನಿಮಗೂ ಆಗಿರಬೇಕು ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಆ ಮಿತ್ರ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ, ವಿದ್ಯುತ್ ಬಿಲ್ ಯಾರು ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: 90.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 1:30:43. ನಾವಿರೋದು ಲಂಚ್ ಬಾಕ್ಸ್ನಲ್ಲಿ. ಪ್ರತಿ ದಿನವೂ ಹಾಗೆ ಅಲ್ವಾ, ಊಟದ ಸಮಯದಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಮಾತಾಡ್ತಾ ಊಟ ಮಾಡ್ತಿರ್ತೀವಿ. ಅಕಸ್ಮಾತ್ ನಮಗೆ ಮಾತಿಗೆ ಜೊತೆ ಇಲ್ಲ ಅಂದರೆ ತಲೆಯಲ್ಲಂತೂ ಏನಾದರೂ ಪ್ರಶ್ನೆಗಳು ಯೋಚನೆಗಳು ಓಡ್ತಾನೆ ಇರುತ್ತೆ. ಆದರೆ ಎಷ್ಟೇ ಹೇಳಿದ್ರೂ ಊಟದ ಸಮಯದಲ್ಲಿ ಮೌನವಾಗಿರಬೇಕು ಅಂತ ಊಟದ ಸಮಯದಲ್ಲೇ ಮಾತುಗಳು ತೋಚೋದು ಮಾತ್ರ, ಏನು ಹೇಳಬೇಕೋ ಗೊತ್ತಿಲ್ಲ. ಅದರ ದುರಂತ ಅನ್ಬೇಕೋ ಇಲ್ಲ ಅಂತಂದರೆ ಅದೇ ಸೌಂದರ್ಯ ಅಂತ ಹೇಳಬೇಕೋ, ಬದುಕಿನ ಸೌಂದರ್ಯ ಅಂತ ಕರಿಬೇಕೋ ಗೊತ್ತಿಲ್ಲ. ಅದೇನೇ ಇರಲಿ, ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಕೇಳಬೇಕು ಅಂತ ಅನ್ನಿಸ್ತು. ನೀವು ಯಾವ ತರಹದ ವ್ಯಕ್ತಿ ಅಂತ, ಯಾವುದಾದ್ರೂ ಒಂದು ಸಮಾಚಾರ ಆಗುತ್ತೆ, ಏನೋ ಒಂದು ವಿದ್ಯಮಾನ ನಡೆಯುತ್ತೆ, ನಿಮಗೆ ತುಂಬ ಸಿಟ್ಟು ಬರುತ್ತೆ, ಬೇಜಾರಾಗತ್ತೆ, ಮತ್ತೇನೋ ಆಗುತ್ತೆ, ಆವಾಗ ಅವರನ್ನು ಕ್ಷಮಿಸಿ ಮುಂದಕ್ಕೆ ಹೋಗ್ಬಿಡ್ತೀರೋ, ಕ್ಷಮಿಸಿ ಆ ಘಟನೆಯನ್ನು ಮರೆತು ಬಿಡ್ತೀರೋ, ಅಥವಾ ಅದನ್ನು ಪಾಠ ಅಂತ ತಿಳ್ಕೊಂಡು ಅವರನ್ನು ಕ್ಷಮೆ ಕೇಳೋ ತನಕ ಕ್ಷಮಿಸದೆ ಹಾಗೆಯೇ ಮನಸ್ಸಿನಲ್ಲಿ ಉಳಿಸ್ಕೊಳ್ತೀರೋ, ನೀವು ಯಾವ ರೀತಿ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಏನಾದರೂ ಒಂದು ಘಟನೆ ಆದಾಗ, ಏನೋ ಒಂದು ಸನ್ನಿವೇಶದಿಂದ ನಿಮಗೆ ಮನಸ್ಸಿಗೆ ಬೇಸರ ಅಥವಾ ನೋವಾದಾಗ, ನೀವು ಅವರು ಕ್ಷಮಿಸಲಿ ಅಂತ ಕಾಯ್ತೀರೋ, ನೀವು ಅವರನ್ನು ಕ್ಷಮೆ ಕೇಳಲಿ ಅಂತ ಕಾಯ್ತೀರೋ, ಅಥವಾ ನೀವಾಗಿಯೇ ಕ್ಷಮಿಸಿ ಮುಂದಕ್ಕೆ ಹೊರಟೋಗ್ತೀರೋ, ನನಗೆ ಮೆಸೇಜ್ ಮಾಡಿ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ತುಂಬಾ ಚಂದದ ಸಂದೇಶ ಬಂದಿದೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ ಅವರು ಸಂದೇಶ ಕಳಿಸಿದ್ದಾರೆ. ನಾನು ಯಾರಾದರೂ ನನ್ನ ಮೇಲೆ ಯಾವುದೇ ತಪ್ಪು ಮಾಡಿದ್ರು ಕೂಡ ಅಥವಾ ನೋವನ್ನು ಉಂಟು ಮಾಡಿದ್ರು ಕೂಡ ಅದನ್ನು ಕ್ಷಮಿಸಿ ಮರೆತು ಬಿಡ್ತೇನೆ. ಇದು ತುಂಬಾನೇ ಮಹತ್ತರವಾದಂತಹ ಆಧ್ಯಾತ್ಮಿಕ ಗುಣ ಆಗಿದೆ. ಕ್ಷಮಿಸೋದು ಅಂದರೆ ದ್ವೇಷ, ಸಿಟ್ಟು ಅಥವಾ ಸೇಡಿನ ಭಾವನೆಯನ್ನು ಮನಸ್ಸಿನಿಂದ ಹೊರಹಾಕೋದು. ಮರೆತು ಬಿಡೋದು ಅಂದರೆ ಆ ಘಟನೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ನೋವು ಅನುಭವಿಸ್ತೇ ಇರೋದು. ಇದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತೆ ಮತ್ತು ನಿಮ್ಮನ್ನು ಭಾವನಾತ್ಮಕವಾಗಿ ಬಲಪಡಿಸುತ್ತೆ. ಕ್ಷಮಿಸೋದು ಖಂಡಿತ ಬಲಹೀನತೆಯಲ್ಲ, ಬದಲಾಗಿ ಅದು ಮಾನಸಿಕ ಶಕ್ತಿ ಮತ್ತು ಪರಿಪಕ್ವತೆಯ ಸಂಕೇತ ಅಂತ ಹೇಳಿ ಮೆಸೇಜ್ ಮಾಡ್ತಿದ್ದಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ, ಸಂಬಂಧಗಳು ಉತ್ತಮಗೊಳ್ಳುತ್ತೆ ಮತ್ತು ಹೆಚ್ಚು ನೆಮ್ಮದಿಯಿಂದ ಜೀವಿಸಬಹುದು ಅಂತ ಅಲ್ವಾ. ಯಾವುದೇ ಒಂದು ವಿಚಾರವನ್ನು ನಾವು ಮನಸ್ಸಿನಲ್ಲಿ ಹಾಗೆ ಉಳಿಸ್ಕೊಂಡ್ಬಿಟ್ರೆ ಅದು ಭಾರವಾಗತ್ತೆ. ನಮ್ಮ ಮನಸ್ಸಿಗೆ ದಿನ ಕಳೀತಾ ಕಳೀತಾ ಕಳೀತಾ ಅದರಿಂದ ಉಂಟಾಗುವಂಥ ನೋವು ತುಂಬಾ ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಆದರೆ ಅದನ್ನು ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗೋದ್ರಿಂದ, ಅಲ್ಲಿ ಕ್ಷಮಿಸಿ ಮುಂದಕ್ಕೆ ಹೋಗೋದು ತುಂಬಾ ಉದಾತ್ತವಾದಂಥ ಗುಣ. ಕಡೆ ಪಕ್ಷ ಕ್ಷಮಿಸೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಮರೆತು ಮುಂದಕ್ಕೆ ಹೋಗೋದು ಜಾಣತನ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಇರಬಹುದು, ಒಂದು ಸನ್ನಿವೇಶದಲ್ಲಿ ಇರಬಹುದು, ನಿಮಗೆ ನೋವಾಗಿದ್ರೆ, ಬೇಜಾರಾಗಿದ್ರೆ ಅವರನ್ನು ಕ್ಷಮಿಸಿ ಅಥವಾ ಅಲ್ಲೇ ಮರೆತು ಅದನ್ನು ಮುಂದಕ್ಕೆ ಹೋಗ್ತಿರೋ, ಇಲ್ಲಾಂದರೆ ಆ ಒಂದು ವಿಚಾರವನ್ನು ಹಾಗೆ ಮನಸ್ಸಿನಲ್ಲಿ ಉಳಿಸ್ಕೊಂಡ್ಬಿಡ್ತಿರೋ ನೀವು, ನಿಮಗೆ ಕ್ಷಮಿಸೋದು ಸುಲಭ ಅಂತ ಅನ್ಸುತ್ತಾ, ಮರೆಯೋದು ಸುಲಭ ಅಂತ ಅನ್ಸುತ್ತಾ, ಅಥವಾ ಅದು ತುಂಬಾ ದೊಡ್ಡದು, ತುಂಬಾ ಕಷ್ಟ ಅಂತ ಅನ್ಸುತ್ತಾ, ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ FM ರಾಂಬೋ ಕೇಳ್ತಾ ಇದ್ದೀರಿ. ಇದೀಗ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ, ನಮಗೆ ಯಾವುದೇ ಕೋಪ ಸಿಟ್ಟು ಹಾಗೆ ಸಾಧಿಸೋಕೆ ಬರೋಲ್ಲ, ಅವಾಗಲೇ ಕ್ಷಮಿಸಿ ಮುಂದಕ್ಕೆ ಹೋಗ್ಬಿಡ್ತೀವಿ, ನಾವೇ ದೊಡ್ಡ ಮನ್ಸು ಮಾಡಿಬಿಡೋಣ, ಇರೋ 3 ದಿನ ಯಾಕೆ ಕಿತ್ತಾಟ ಕಚ್ಚಾಟ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಮತ್ತಿನ್ನೊಂದೇನು ಅಂದರೆ ಅವ್ರು ಮಾಡಿದ್ದನ್ನ ಅವರೇ ಅನುಭವಿಸ್ತಾರೆ ಬಿಡು ಅಂತ ಸಿಂಪಲ್ ಅಧ್ಯಾತ್ಮ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸಂಧ್ಯಾ ಚಿಕ್ಕೋಡಿಯಿಂದ ಹೇಳ್ತಿದ್ದಾರೆ, ಕ್ಷಮಿಸುವಂತಹ ಗುಣ ಇದ್ರೆ ಜೀವನ ಸುಂದರವಾಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಶ್ರೀನಾಥ್ ಮಗಡಿ ರೋಡ್ನಿಂದ ಹೇಳ್ತಿದ್ದಾರೆ, ಕ್ಷಮಿಸಿ ಇರೋದು ವಿರೋಧಿಗಳಿಗೆ ಗೊತ್ತಾದ ಮೇಲೆ ಆಗ ಅವರು ಮಾಡಿರುವಂತಹ ತಪ್ಪಿನ ಬಗ್ಗೆ ಅರಿವು ಬಂದು ಪಶ್ಚಾತ್ತಾಪ ಪಡ್ತಾರೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಅಲ್ವಾ, ಎಷ್ಟೋ ಸಲ ಅವರಿಗೆ ನಮಗೆ ಎಷ್ಟು ಬೇಸರ ಮಾಡಿದ್ದಾರೆ ಅನ್ನೋದೇ ಗೊತ್ತಿರೋದಿಲ್ಲ. ನಾವು ಕ್ಷಮಿಸಿ ಮುಂದಕ್ಕೆ ಬಂದಿರ್ತೀವಿ, ಆದರೆ ನಾವು ಕ್ಷಮಿಸಿದ್ದು ಅವರಿಗೆ ಅರ್ಥ ಆದಾಗ, ನಮಗೆ ಎಷ್ಟು ನೋವಾಯಿತು ಅಂತ ಅವರಿಗೆ ತಿಳ್ಕೊಂಡಾಗ ಪಶ್ಚಾತ್ತಾಪ ಭಾವ ಬರುತ್ತೆ ಅಂತ ಹೇಳಿ ಇವರ ಮಾತಿನ ಅರ್ಥ ಅಂತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಈ ಮಧ್ಯೆ ನಿಮಗೂ ಕೂಡ ಸಮಯಾವಕಾಶ ಇದೆ, ನೀವು ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಏನಾದರೂ ಒಂದು ನೋವಿನ ಘಟನೆ ಆದಾಗ ಅವರೇ ಕ್ಷಮೆಯನ್ನು ಯಾಚಿಸಲಿ ಅಂತ ನೀವು ಕಾಯ್ತಿರೋ, ಅಥವಾ ನಿಮ್ಮ ಪಾಡಿಗೆ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ ನಿಮ್ಮ ಮನಸ್ಸಿನ ನಿರಾಳತೆಗಾಗಿ ಕ್ಷಮಿಸಿ ಮರೆತು ಮುಂದಕ್ಕೆ ಹೋಗ್ತಿರೋ. ಅಥವಾ ಇನ್ನೊಂದು ಪರ್ಸ್ಪೆಕ್ಟಿವ್ ಕೂಡ ಇದೆ, ಒಂದು ಕ್ಷಮೆ, ಮತ್ತಿನ್ನೊಂದೇನು ಅಂತಂದರೆ ಪ್ರತಿ ಸಲ ನೀವೇ ಕ್ಷಮಿಸ್ತಾ ಹೋದರೆ ಒಂದು ಸಲ ಯಾವಾಗಲೂ ಬೇಸರ ಕೂಡ ಆಗುತ್ತೆ ಅಲ್ವಾ? ಎಷ್ಟು ಅಂತ ನಾನೇ ಸೋಲೋದು, ಎಷ್ಟು ಅಂತ ನಾನೇ ಕ್ಷಮಿಸೋದು? ಇವರಿಗೆ ಇವರ ತಪ್ಪಿನ ಅರಿವು ಆಗಲಿ, ಒಂದು ಶಿಕ್ಷೆ ಅನ್ನೋದು ಆಗಬೇಕು. ಶಿಕ್ಷೆ ಅನ್ನೋದು ನಮ್ಮ ಮೌನದ ರೂಪದಲ್ಲೂ ಕೂಡ ಕೊಡಬಹುದು. ಶಿಕ್ಷೆ ಅನ್ನೋದು ನಾವು ಅವರೊಂದಿಗಿನ ಸಂಬಂಧವನ್ನು ತಾತ್ಕಾಲಿಕವಾಗಿ ಕಳೆದುಕೊಳ್ಳೋದರ ಮೂಲಕವೂ ಕೊಡಬಹುದು. ಈ ಬಗ್ಗೆಯಾಗೂ ಕೂಡ ಯೋಚಿಸುವಂತಹ ಅವಕಾಶ ಇರುತ್ತಲ್ವಾ? ನಿಮಗೆ ಅನಿಸುತ್ತೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆತ್ಮ ಅನ್ನೋದೊಂದು ಇರುತ್ತೆ. ಆ ಕಾರಣಕ್ಕಾಗಿ ಎಷ್ಟೋ ಸಲ ನಾವು ಸನ್ನಿವೇಶಕ್ಕೆ ತಕ್ಕ ಹಾಗೆ, ಹಾಗೆ ವ್ಯಕ್ತಿಗಳು ನಮ್ಮ ಬದುಕಿನಲ್ಲಿ ಬೇರಿರುವಂತಹ ಪ್ರಭಾವ ಇರಬಹುದು, ಅವರು ನಮ್ಮ ಜೊತೆ ನಡೆದುಕೊಂಡಿರುವಂತಹ ಈ ಮುಂಚಿನ ಎಕ್ಸ್ಪೀರಿಯನ್ಸ್ಗಳಿರಬಹುದು, ಇವೆಲ್ಲದರ ಆಧಾರದ ಮೇಲೆ ಕ್ಷಮಿಸಬೇಕೋ ಅಥವಾ ಹಾಗೆ ಮನಸ್ಸಿನಲ್ಲಿ ಒಂದು ಕಸಿಯನ್ನು ಇಟ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಅಂತ ಅನ್ಸುತ್ತೆ. ಹಾಗೆಯೇ ಮತ್ತಿನೊಂದು ಮೆಸೇಜ್ ಮಾಡಿದ್ದಾರೆ, ನನಗೆ ಹಿಂದಿನ ತಿಂಗಳಲ್ಲಿ ಒಬ್ರು 50,000 ಹಣ ಪಡೆದುಕೊಂಡ್ರು, ಒಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದವರು ನನ್ನ ನಂಬರ್ನು ಕೂಡ ಬ್ಲಾಕ್ ಮಾಡಿ ಮನೆನೂ ಕೂಡ ಬದಲಾಯಿಸಿ ಪೂರ್ತಿ ನಾಮ ಹಾಕಿ ಹೊರಟು ಹೋಗಿದ್ದಾರೆ. ಇವಾಗ ಸ್ನೇಹನೂ ಹೋಯ್ತು ಹಣನೂ ಹೋಯ್ತು ಅಂತ. ಇಂಥ ಸಂದರ್ಭದಲ್ಲಿ ಅನ್ಸೋದೇನು ಅಂತಂದರೆ, ನಾವು ಸ್ನೇಹವನ್ನು ಹಾಗೆ ವ್ಯವಹಾರವನ್ನು ಎರಡನ್ನು ಕೂಡ ಬೇರೆ ಬೇರೆಯಾಗಿ ಇಟ್ಟಾಗಷ್ಟೇ ಬದುಕು ಚಂದ ಅಂತ ಅನಿಸುತ್ತೆ. ಸ್ನೇಹಿತರು ಅಂತ ನೀವು ಸಾಲ ಕೊಟ್ಟರೆ ಎಷ್ಟೋ ಸಲ ಸ್ನೇಹವನ್ನೂ ಕಳೆದುಕೊಳ್ಬೇಕಾಗತ್ತೆ ಮತ್ತು ಹಣವನ್ನು ಕಳೆದುಕೊಳ್ಬೇಕಾಗತ್ತೆ. ಏನಂತೀರಿ ಮೆಸೇಜ್ ಮಾಡಿ 9480901013. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ, ಅದಕ್ಕೆ ದೊಡ್ಡವರು ಹೇಳಿದ್ರು ಒಂದೇ ಮಾತಿನಲ್ಲಿ ದುಡ್ಡು ಕೆಟ್ಟದ್ದು ಅಂತ. ನೀವೇನಂತೀರಿ?

ಆಕಾಶವಾಣಿ ಎಫ್ಎಂ ರಾಂಬೋಗೆ ಮತ್ತೊಬ್ರು ಮೆಸೇಜ್ ಕಳಿಸಿದ್ದಾರೆ. ಬಸವರಾಜು ಪುಟ್ಟಿಗೆರೆಯಿಂದ, ಹೊಸಹಳ್ಳಿಯಿಂದ. ಅವ್ರು ಹೇಳ್ತಾ ಇದ್ದಾರೆ, ಕೆಲವೊಂದು ಘಟನೆಗಳನ್ನ ನಾವು ಮರಿಬೇಕು ಅಂತ ಅಂದ್ಕೊಂಡ್ರು ಮರೆಯೋಕೆ ಸಾಧ್ಯ ಇಲ್ಲ, ಅವರನ್ನ ಕ್ಷಮಿಸಬೇಕು ಅಂತ ಅಂದ್ಕೊಂಡ್ರು ಕ್ಷಮಿಸೋಕೆ ಸಾಧ್ಯ ಇಲ್ಲ. ಈಗೊಂದು 25 ವರ್ಷದ ಹಿಂದಿನ ಮಾತು, ನಮ್ಮ ಕುಟುಂಬ ತುಂಬಾ ಕಷ್ಟದಲ್ಲಿ ಇತ್ತು. ಆಗ ನಮ್ಮವರೇ ಸಂಬಂಧಿಕರೊಬ್ರು ಸಾಲವನ್ನ ಕೇಳಿದ್ರು. 20,000 ಹಣವನ್ನ ನನ್ನ ತಾಯಿ ತುಂಬಾ ಕಷ್ಟದಿಂದಲೇ ಕೂಡಿಸಿ ಅವರ ಕೈಗೆ ಕೊಟ್ರು. ಒಂದೇ ಒಂದು ದೂರದ ಆಸೆ ಏನು ಅಂದ್ರೆ, ನಮಗೂ ಕೂಡ ಕಷ್ಟಕಾಲ ಅಂದಾಗ ಅವರು ಹೀಗೆ ಸಹಾಯ ಮಾಡಬಹುದು ಅಂತ ಆಲೋಚನೆಯಿಂದ. ಆದರೆ ಆ 20,000 ಹಣವನ್ನ ತೆಗೆದುಕೊಂಡವರು ಮತ್ತೆ ವಾಪಸ್ ನಮ್ಮ ಕಡೆ ತಿರುಗು ನೋಡಲಿಲ್ಲ, ವಾಪಸ್ ಕೊಡ್ಲೂ ಇಲ್ಲ. ಇವತ್ತಿಗೆ ಅವರಿಗೆ ಕೋಟಿ ಕೋಟಿ ಆಸ್ತಿ ಇದೆ, ಆದರೆ ಅವರಿಗೆ 20,000 ಹಣ ಕೊಟ್ಟ ಮೇಲೆ ನಾವು ಪಟ್ಟಂತಹ ಕಷ್ಟ ಏನಿದೆ ಅದು ಮನೆಯವರೆಲ್ಲರಿಗೂ ಕೂಡ ಗೊತ್ತು. ಬಹುಶಃ ದೇವರು ಕೂಡ ಅವರನ್ನ ಕ್ಷಮಿಸಿದ್ದಾನೋ ಏನೋ, ಆದರೆ ನಾವು ಮಾತ್ರ ಕ್ಷಮಿಸೋದಕ್ಕೆ ಸಾಧ್ಯನಾ ಹೇಳಿ ಅಂತ ಕೇಳಿ ಮೆಸೇಜ್ ಮಾಡಿದ್ದಾರೆ. ನಿಜ ಅಲ್ವಾ, ಎಷ್ಟೋ ಸಲ ಒಂದು ನೋವು, ಒಂದು ಏಟು, ಒಂದು ಆಘಾತ ನಮ್ಮನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲದಿರುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿರುತ್ತೆ. ಆದರೆ ಮನಸ್ಸಿನಲ್ಲಿ ಕಹಿ ಉಳಿಸ್ಕೊಳ್ದೆ ಮಿಕ್ಕವರನ್ನ ನಂಬೋಕೆ, ಮಿಕ್ಕವರನ್ನ ಪ್ರೀತಿಸೋಕೆ ನಾವು ಕಲಿಬೇಕು ಅಷ್ಟೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಂಚ್ ಬಾಕ್ಸ್ ಹೇಗಿತ್ತು ಅಂತ ಖಂಡಿತವಾಗ್ಲೂ ಮೆಸೇಜ್ ಮಾಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ. ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ. ಹಲವೆಡೆ ಭೂಕುಸಿತ. ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು, ಇಂದು ಸಂಜೆ ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಸಿಂಗ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ನೂತನ ಸಚಿವರಾಗಿ ಇಂದು ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಡಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪಟ್ಟಿಯಲ್ಲಿದ್ದ ಮಂಗಾಳ ವೈದ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಿದ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ಜಿಲ್ಲೆಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಿದೆ. ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರ ಡಾ ಅಜಯ್ ಸಿಂಗ್ಗೆ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ಒಲಿದು ಬಂದಿದೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತವಾಗಿ 3 ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಟಿ ರಘುಮೂರ್ತಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿ ಇಂದು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದು, ಇಂದು ತಮ್ಮ ಹಾಲಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಎಐಸಿಸಿ ನೂತನ ಸಭಾಪತಿ ಹೆಸರನ್ನು ಘೋಷಿಸಿರುವುದರಿಂದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಈ ನಡುವೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮಧ್ಯಾಹ್ನ 2 ರಿಂದ ರಾತ್ರಿ 8 ಗಂಟೆಯವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ರಾತ್ರಿ 10 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೊರಡಿಸಿರುವ ಆದೇಶದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ ಹಾಗೂ ಲೋಕಭವನದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಡಾ ಬಿಆರ್ ಅಂಬೇಡ್ಕರ್ ರಸ್ತೆ, ಲೋಕಭವನ ರಸ್ತೆ, ಎಚ್ಎಎಲ್ ರಸ್ತೆ, ಕ್ವೀನ್ಸ್ ರಸ್ತೆ, ಪ್ಯಾಲೆಸ್ ರಸ್ತೆ, ಕಬ್ಬನ್ ಉದ್ಯಾನದ ಒಳಭಾಗದ ರಸ್ತೆಗಳು, ನೃಪತುಂಗ ರಸ್ತೆ, ಕಸ್ತೂರಿಬಾ ರಸ್ತೆ ಹಾಗೂ ಕಬ್ಬನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ವಾಹನ ನಿಲುಗಡೆ ನಿರ್ಬಂಧ ಹೇರಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಅತಿಕ್ರಮಣ ಮುಕ್ತ ಸ್ಥಳಗಳನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆ ಇಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳು ತುಂಬಿವೆ. ನಿರಂತರ ಮಳೆಯಿಂದ ಹಲವೆಡೆ ಪ್ರವಾಹ ಉಂಟಾಗಿದ್ದು ಭೂಕುಸಿತ ಸಂಭವಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ ಹೊಂದಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು 100.34 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದೆ. 2284 ಅಡಿ ಹೊಂದಿರುವ ಕಬಿನಿ ಜಲಾಶಯವು 2282.13 ಅಡಿಗಳಿಗೆ ಏರಿದೆ. ಗರಿಷ್ಠ ಸಾಮರ್ಥ್ಯ 2910 ಅಡಿ ಹೊಂದಿರುವ ಹೇಮಾವತಿ ಅಣೆಕಟ್ಟಿನಲ್ಲಿ ನೀರು 2910 ಅಡಿಗಳನ್ನು ತಲುಪಿದೆ. ರಾಜ್ಯಾದ್ಯಂತದ ಇತರ ಪ್ರಮುಖ ಜಲಾಶಯಗಳಲ್ಲೂ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಲಿಂಗನಮಕ್ಕಿ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 1819 ಅಡಿಗಳಾಗಿದ್ದು 1781.85 ಅಡಿಗಳಿಗೆ ತಲುಪಿದೆ. ಆಲಮಟ್ಟಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 518.96 ಮೀಟರ್ ತಲುಪಿದೆ. ನಾರಾಯಣಪುರ ಅಣೆಕಟ್ಟು ತನ್ನ ಗರಿಷ್ಠ ಸಾಮರ್ಥ್ಯ 492.25 ಮೀಟರ್ಗಳಾಗಿದ್ದು 491.42 ಮೀಟರ್ಗಳನ್ನು ತಲುಪಿದೆ. ಭದ್ರಾ ಜಲಾಶಯದ ಪೂರ್ಣಮಟ್ಟ 186 ಅಡಿಗಳಾಗಿದ್ದು 160.3 ಅಡಿಗಳಷ್ಟು ನೀರಿನ ಮಟ್ಟ ದಾಖಲಿಸಿದೆ. ತುಂಗಾ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 588.24 ಮೀಟರ್ಗಳಾಗಿದ್ದರೂ 587.36 ಮೀಟರ್ಗಳಷ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಿವಮೊಗ್ಗ, ಮಂಗಳೂರು ಮತ್ತು ಇತರ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ನದಿಗಳು ಮತ್ತು ತೊರೆಗಳು ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಮೇಗರವಳ್ಳಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯಲ್ಲಿ ವಾಸಿಸುತ್ತಿದ್ದ ಸುಮಾರು 23 ಕುಟುಂಬಗಳನ್ನು ಅಂಬೇಡ್ಕರ್ ಭವನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಭೂಕುಸಿತಗಳು ರೈಲ್ವೆ ಕಾರ್ಯಾಚರಣೆಗೆ ಅಡ್ಡಿಯುಂಟು ಮಾಡಿದೆ. ನಿರಂತರ ಮಳೆಯಿಂದಾಗಿ ರೈಲ್ವೆ ಹಳಿಗಳಿಂದ ಮಣ್ಣು ತೆರವುಗೊಳಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದರಿಂದ ಹಲವಾರು ತಗ್ಗು ಪ್ರದೇಶದ ಸೇತುವೆಗಳು ಮುಳುಗಿದ್ದು ಹತ್ತಿರದ ಪ್ರದೇಶಗಳಲ್ಲಿ ಸಂಪರ್ಕದ ಮೇಲೆ ಪರಿಣಾಮ ಬೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನು ದಾಟಿದ್ದು ಕಡೋಲಿ ಮತ್ತು ಅಂಬೆವಾಡಿ ಗ್ರಾಮಗಳಲ್ಲಿ 100 ಎಕರೆ ಕೃಷಿ ಭೂಮಿಯನ್ನು ಮುಳುಗಿಸಿದೆ. ನದಿ ದಂಡೆಯಲ್ಲಿ ಸುಮಾರು 0.5 ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ವಿಸ್ತರಿಸಿರುವ ಕಬ್ಬು ಮತ್ತು ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಖಾನಾಪುರ ಮತ್ತು ಮಾತುಂಗ್ರವನ್ನು ಸಂಪರ್ಕಿಸುವ ಸೇತುವೆಯೂ ಮುಳುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ, ಕುಮಾರಧಾರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಕಾಫಿ, ಅಡಿಕೆ, ಬಾಳೆ ಮತ್ತು ಏಲಕ್ಕಿ ತೋಟಗಳು ಪ್ರವಾಹಕ್ಕೆ ಸಿಲುಕಿವೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ಇನ್ನೂ ಆತಂಕಕಾರಿ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ
5: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಮ್ಯೂಸಿಕ್ ರಿಯಾರ್ಡ್ಸ್ ಮ್ಯಾಜಿಕಲ್ ರಿಯಾರ್ಡ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಇದೀಗ ಎವರ್ಗ್ರೀನ್ ಹಾಡುಗಳನ್ನ ಕೇಳಿಸುವಂತಹ ಸಮಯ. ಇತ್ತೀಚೆಗೆ ಬಂದಂತಹ ಚಲನಚಿತ್ರದ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಮೊದಲಿಗೆ ಸಾರಿ ಹೇಳುವೆ ಜಗಕ್ಕೆ ಅನ್ನುವಂತಹ ಗೀತೆ ಅರ್ಮಾನ್ ಮಾಲಿಕ್ ಅವರ ವಾಯ್ಸ್ನಲ್ಲಿ ಕೇಳಿ ಬರ್ತಾ ಇದೆ. ಇದು ಸೀಟ್ ಎಡ್ಜ್ ಚಿತ್ರದ ಹಾಡು, ಸಿದ್ದು ಕೋಡಿಪುರ ಅವರ ಸಾಹಿತ್ಯ, ಹಾಗೆ ಆಕಾಶ್ ಪರ್ವ ಅವರ ಸಂಗೀತ ಸಂಯೋಜನೆ ಇದೆ ಈ ಒಂದು ಗೀತೆಗೆ. ಇದಾದ ನಂತರ ಮುದ್ದು ಮಗಳೇ ಮುದ್ದಾದ ಮಗಳೇ ಅನ್ನುವಂಥ ಗೀತೆ, ಈಗಾಗಲೇ ತುಂಬ ಜನ ಕೇಳಿರ್ತೀರಿ ಈ ಹಾಡನ್ನ. ಲವ್ ಮೊಕ್ಟೇಲ್ ಥ್ರೀ ಚಿತ್ರದ ಹಾಡಿದು, ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿದೆ, ಅರುಣ್ ಕುಮಾರ್ ಅವರ ಸಾಹಿತ್ಯ, ನಕುಲ್ ಅಭಯಂಕರ್ ಅವರ ಸಂಗೀತ. ಎರಡು ಗೀತೆಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ಅಂದ ಹಾಗೆ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ.

ಎವರ್ಗ್ರೀನ್ ಹಾಡುಗಳನ್ನ ಕೇಳಿಸುವಂತಹ ಸಮಯದಲ್ಲಿ ಮತ್ತೆರಡು ಚಂದದ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇದೆ. ಇತ್ತೀಚಿನ ಗೀತೆಗಳು ಇದು, ಆದರೆ ಎವರ್ಗ್ರೀನ್ ಆಗತ್ತಾ ಕಾದು ನೋಡಬೇಕು. ಮುದುಗುಮ್ಮ ಅನ್ನುವಂಥ ಗೀತೆ ಸಿದ್ ಶ್ರೀರಾಮ್ ಅವರ ವಾಯ್ಸ್ನಲ್ಲಿದೆ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಸಚಿನ್ ಬಸ್ರೂರು ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ಕರಾವಳಿ ಚಿತ್ರದ ಹಾಡಿದು. ಇದಾದ ನಂತರ ಮೊದಲನೇ ಮಾತು ಅನ್ನುವಂತಹ ಗೀತೆ ಸಂಜಿತ್ ಹೆಗ್ಡೆ ಅವರ ವಾಯ್ಸ್ನಲ್ಲಿ ಕೇಳಿಬರುತ್ತೆ ನಿಮಗಾಗಿ. ಹಯಗ್ರೀವ ಚಿತ್ರದ ಹಾಡಿದು ಜೊತೆಯಾಗಿ ದನಿಗೂಡಿಸಿದ್ದಾರೆ ಲಹರಿ ಮಹೇಶ್ ಅವರು, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಜುಡಾನ್ ಅವರ ಸಂಗೀತ ಸಂಯೋಜನೆ ಇದೆ. ಎರಡು ಗೀತೆಗಳು ಕೂಡ ಇದೀಗ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಕೇಳಿ ಬರ್ತಾ ಇದೆ. ಪ್ರತಿದಿನ ಮಧ್ಯಾಹ್ನ 2:40 ನಿಮಿಷದಿಂದ 3 ಗಂಟೆಯ ತನಕ ನಾನ್ಸ್ಟಾಪ್ ಹಾಡುಗಳು, ಮಾತು ಕಮ್ಮಿ ಹಾಡು ಜಾಸ್ತಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ. ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಿಮ್ಮ ಕಡೆಯಿಂದ ನೀವು ಪರಿಸರ ಸಂರಕ್ಷಣೆಗಾಗಿ ಮಾಡ್ತಾ ಇರುವಂತಹ ಕೆಲಸಗಳನ್ನ ನೀವು ನಮ್ಮ ಜೊತೆ ಶೇರ್ ಮಾಡಿಕೊಳ್ಬಹುದು. ಅದರಲ್ಲೂ ನಿಮ್ಮ ಮನೆಯಲ್ಲಿ ಇರುವಂತಹ ಯಂಗ್ಸ್ಟರ್ಸ್ ಏನಾದರೂ ಈ ಪರಿಸರ ಸಂರಕ್ಷಣೆಯಲ್ಲಿ ಎನ್ವಿರಾನ್ಮೆಂಟ್ ಕನ್ಸರ್ವೇಷನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅದಕ್ಕಾಗಿ ಶ್ರಮಿಸ್ತಾ ಇದ್ರೆ, ಅದಕ್ಕಾಗಿ ಅವರು ಗುಂಪನ್ನು ಕಟ್ಟಿಕೊಂಡು ಯಾವುದೇ ಬಗೆಯ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅವ್ರ ಫೋನ್ ನಂಬರ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಅವರನ್ನು ಆನ್ ಏರ್ ಮಾತಾಡಿಸುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ. ಇನ್ನೇನು 3 ಗಂಟೆ ಆಗ್ತಾ ಇದೆ, 3 ಗಂಟೆಗೆ ಸರಿಯಾಗಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

सरफरोशी की तमन्ना अब हमारे दिल में है। सरफरोशी

0: श्रोताओं, अभी आपने सुना कार्यक्रम राग शंकरा, और अब इसी के साथ हमारा आज का उमंग कार्यक्रम यहीं पर समाप्त होता है। तो अब अजीत
1: और उमंग कार्यक्रम की तकनीकी टीम यानी
0: सौम्या मलिक,
1: जगबंधु और मुकुल के साथ विमलेश को आज्ञा दीजिए।
0: नमस्कार, नमस्कार।
2: उमंग, उमंग, उमंग, उमंग, उमंग।
3: ಸ್ನೇಹಿತರೆ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದ್ರಿ. ಇದೀಗ ನ್ಯಾಯವಾಣಿ,
1: ಆಕಾಶವಾಣಿ, ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್, ನಮಸ್ಕಾರ.
5: ಸರ್, ನಮಸ್ತೆ ಸರ್.
4: ಈಗ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಪರೀಕ್ಷೆಗಳಲ್ಲಿ ನಕಲು ಮಾಡುವುದು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ, ಕಾನೂನಿನಡಿನಲ್ಲಿ ಇದು ಯಾವ ರೀತಿಯಾದಂತಹ ಅಪರಾಧ ಅನ್ನೋದನ್ನ ತಾವು ತಿಳಿಸಿದಿರಿ. ಈಗ ಈ ಪರೀಕ್ಷಾ ಫಲಿತಾಂಶಗಳಲ್ಲಿ ವಂಚನೆ ಅಥವಾ ಅಕ್ರಮ ಕಂಡು ಬಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಸರ್, ಅದ್ರ ಬಗ್ಗೆ ತಿಳಿಸಿ.
5: ಪ್ರಶ್ನೆ ಪತ್ರಿಕೆ ನಂತರದಲ್ಲಿ ತಮ್ಮ ಫಲಿತಾಂಶದಲ್ಲಿ ಆಗ್ತಾ ಇರುವಂತಹ ನಕಲು ಏನಿದೆ ಅಂದ್ರೆ ಸಾಕಷ್ಟು ತಿದ್ದುಪಡಿಗಳು, ಒಂದು ಆತ್ಮಸ್ಥೈರ್ಯ ಇಟ್ಕೊಂಡು ಈ ಪರೀಕ್ಷೆಯನ್ನ ಎದುರಿಸಿ ನಂತರದಲ್ಲಿ ಬರುವಂತಹ ಫಲಿತಾಂಶ ಅವರ ವಿದ್ಯಾರ್ಥಿ ಜೀವನಕ್ಕೆ ಅಂತಿಮವಾಗಿರಲ್ಲ. ಈ ಅಕ್ರಮವಾಗಿ ವಂಚನೆಯನ್ನ ಮಾಡ್ತಾರೆ ಫಲಿತಾಂಶದಲ್ಲಿ, ಅಂತಹ ವಿದ್ಯಾಸಂಸ್ಥೆಯ ಮಾನ್ಯತೆಯನ್ನೇ ರದ್ದು ಮಾಡುವಂತದ್ದು ಬಹಳಷ್ಟು ನಡೀತಾ ಇದೆ ಸರ್. ಜೊತೆಗೆ ಏನು ಅಕ್ರಮದಲ್ಲಿ ತಂಡವಾಗಿ ಭಾಗಿಯಾಗಿದ್ರೆ, ಒಂದು ಗ್ರೂಪಲ್ಲಿ ಒಂದು 5 ಜನ 10 ಜನ ಇರ್ತಾರೆ, 5 ಜನ ಸೇರ್ಕೊಂಡು ಫಲಿತಾಂಶದಲ್ಲಿ ಮೋಸ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು 5 ವರ್ಷದವರೆಗೂ ಸಹಿತ ಶಿಕ್ಷೆಯನ್ನು ಒಳಪಡಿಸುವಂಥದ್ದು ನಮ್ಮ ಹೊಸ ಏನು ಕಾಯ್ದೆ ಇದೆ BNS ಅದರಲ್ಲಿದೆ ಸರ್. ಜೊತೆಗೆ ಸರ್ಕಾರಿ ಖಾಸಗಿ ಸಿಬ್ಬಂದಿಗಳು ಭಾಗಿಯಾಗಿದ್ರೆ ಅಂತಹ ಸೇವೆ ಅಮಾನತ್ತು ರದ್ದು ಮಾಡುವಂಥದ್ದು ಸಹಿತ ನಮ್ಮ ಕಾನೂನಲ್ಲಿ ಇದೆ ಸರ್.
4: ಸಿಬ್ಬಂದಿ ವರ್ಗ ಯಾರ್ಯಾರು ಅದರಲ್ಲಿ ಸೇರ್ಕೊಂಡಿರ್ತಾರೆ ಅವರನ್ನ ಅಮಾನತ್ತು ಮಾಡಬಹುದು.
5: ಅಮಾನತ್ತು ಮಾಡಬಹುದು. ಜೊತೆಗೆ ಅವ್ರಿಗೆ ಬ್ಲಾಕ್ ಲಿಸ್ಟ್ ನು ಸಹಿತ ಅವ್ರ ಮೇಲೆ ತೋರಿಸುವಂತದ್ದು ಸಹಿತ. ಜೊತೆಗೆ ಬಹಳಷ್ಟು ಸಹಾಯಕವಾಣಿಗಳಿದಾವೆ, 0802331075 ಮತ್ತೆ 0802331076. ಜೊತೆಗೆ 112 ತುರ್ತು ಸಹಾಯವಾಣಿ, ಪೊಲೀಸ್ ಸಿಬ್ಬಂದಿಯ ಪೊಲೀಸ್ ಇಲಾಖೆಯ ತುರ್ತು ಸಹಾಯವಾಣಿ ಇದೆ. ಜೊತೆಗೆ ಯಾವ ಶಾಲೆ ಅಥವಾ ಯಾವ ಸಂಸ್ಥೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ದುರುಪಯೋಗವನ್ನು ಮಾಡಿದ್ದಾರೆ ಅವ್ರಿಗೆ DDPI ಅವ್ರ ಮೂಲಕವಾಗಿ, ಕಚೇರಿ ಮೂಲಕವಾಗಿ ದೂರನ್ನ ಸಲ್ಲಿಸಿ ಅವರ ಮಾನ್ಯತೆಯನ್ನ ರದ್ದುಪಡಿಸಬಹುದು. ಜೊತೆಗೆ ಶಿಕ್ಷಕರಾಗಿದ್ರೆ ಅವರ ಸೇವೆಯಿಂದ ವಜಾ ಮಾಡಿಸಬಹುದು. ಹಲವಾರು ರೀತಿಯಾದಂತಹ ಕಾನೂನುಗಳು ಇದರಲ್ಲಿದೆ ಸರ್. ಹಾಗಾಗಿ ಇಂಥದ್ದು ಶೇಕಡವಾರು ಕಡಿಮೆ ಇದ್ರೂ ಸಹಿತ ಇಂತಹ ಅಂಶಗಳಿಗೆ ನಾವು ಒಳಪಡಬಾರದು ಅನ್ನುವಂಥದ್ದು ನಾವು ಗಮನಿಸಬೇಕು.
4: ಇವತ್ತು RTI ಆಕ್ಟ್ ಮೂಲಕವಾಗಿ ಸಾಕಷ್ಟು ವಿವರಗಳನ್ನ ಎಲ್ಲರೂ ಕೂಡ ಪಡ್ಕೊಳ್ತಾರೆ.
5: ಹೌದು.
4: ಈಗ ಫಲಿತಾಂಶ ಬಂದಾಗ ಫಲಿತಾಂಶ ಪಟ್ಟಿನಲ್ಲಿ ನಮೂದಾಗಿರುವಂತಹ ಪರ್ಸೆಂಟೇಜ್ ಸುಮ್ಮನೆ ಹೆಚ್ಚಿಗೆ ಇತ್ತಂತ ತಿಳ್ಕೊಳ್ಳಿ, ಆದ್ರೆ ಮೂಲ ದಾಖಲೆಗಳಲ್ಲಿ ಏನಿದೆ ಅಂತ ಅನ್ನೋದನ್ನು ಕೂಡ ಮಾಹಿತಿ ತಗೊಂಡು ಅವತ್ತು ಹೇಗೆ ನೀವು ಅಲ್ಲಿ ತಪ್ಪಾಗಿ ತೋರಿಸಿದೀರಿ ಅಂತ ಮಾಹಿತಿನೂ ಕೂಡ ತಗೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಆಯ್ಕೆ ಪಟ್ಟಿ ಅದು ಪ್ರಕಟ ಆದಾಗ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡೋದೆಲ್ಲ ಇರುತ್ತೆ. ಅಂದ್ರೆ ಯಾರಾದರೂ ಕೂಡ ಯಾವುದೇ ಮಾಹಿತಿಯನ್ನ ಹೇಗಾದ್ರೂ ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಈ ಫಲಿತಾಂಶಗಳಲ್ಲಿ ವಂಚನೆ ಮಾಡೋದಾಗ್ಲಿ ಅದರಲ್ಲಿ ಏನಾದರೂ ಅಕ್ರಮ ಏನಾದರೂ ಮಾಡಕ್ ಹೋದ್ರೆ ಅವ್ರು ಸಿಕ್ಕಿ ಬೀಳ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಶಿಕ್ಷೆಯನ್ನ ಎದುರಿಸಬೇಕಾಗತ್ತೆ ಅಂತ ಅನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಮಂಜೇಶ್ ವಕೀಲವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
5: ಧನ್ಯವಾದಗಳು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
6: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಮೊದಲೇ ಪ್ರಶ್ನೆ ಹೀಗಿದೆ ನೋಡಿ, 1979 ಬಂದಂಥ ಕನ್ನಡದ ಈ ಚಿತ್ರ 1976 ಬಂದಂಥ ಹಿಂದಿಯ ಹೀರಾ ಫೇರಿ ಚಿತ್ರದಿಂದ ಪ್ರೇರಣೆಯನ್ನು ಪಡೆದುಕೊಂಡಿತ್ತು. ಶ್ರೀನಾಥ್, ಮಂಜುಳಾ, ಅಂಬರೀಷ್, ವಜ್ರಮುನಿ ನಟಿಸಿದಂಥ ಕನ್ನಡದ ಈ ಚಿತ್ರದ ಹೆಸರೇನು? ಇನ್ನೊಂದು ಸಣ್ಣ ಹಿಂಟ್ ಕೊಡೋದಾದರೆ, 1978 ಈ ಚಿತ್ರ ತೆಲುಗಿನಲ್ಲಿ ರಾಮಕೃಷ್ಣಲು ಆಗಿ ಬಂದಿತ್ತು. 1979 ಶ್ರೀನಾಥ್, ಮಂಜುಳಾ, ಅಂಬರೀಷ್, ವಜ್ರಮುನಿ ಅವರು ನಡೆಸಿದಂತಹ ಕನ್ನಡದ ಈ ಚಿತ್ರ ಹಿಂದಿಯ ಹೀರಾ ಫೇರಿ ಚಿತ್ರದಿಂದ ಪ್ರೇರಣೆಯನ್ನು ಪಡೆದುಕೊಂಡ ಹಾಗೆ ಕಾಣ್ತಿತ್ತು. ಯಾವುದು ಈ ಕನ್ನಡದ ಚಿತ್ರ, ಕನ್ನಡ ಚಿತ್ರದ ಹೆಸರನ್ನು ನೀವು ನಮಗೆ ತಿಳಿಸ್ಬೇಕು. ಒಂದೇ ಒಂದು ಮತ್ತೊಂದು ಹಿಂಟನ್ನು ಕೊಡೋದಾದರೆ, ಕಳ್ಳ ಅಂತ ಬರುತ್ತೆ, ಆಯಿತಾ? ಕಳ್ಳತನ ಆ ಥರ ಏನಾದರೂ ಲೈಟಾಗಿ ಯೋಚನೆ ಮಾಡಿ ನಿಮಗೆ ಖಂಡಿತ ಉತ್ತರ ಸಿಕ್ಕಿಬಿಡುತ್ತೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈಗ ಚಂದದ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ ಕಲಾವಕಾಶದ ನೆಪದಲ್ಲಿ.

ಬನಾರಸ್ ಚಿತ್ರದ ಹಾಡನ್ನ ಕೇಳಿಸ್ಕೊಳ್ತಾ ಇದ್ರಿ ನೀವು, ಮಾಯಗಂಗೆ ಅನ್ನುವಂಥ ಗೀತೆ. ಬೆಳಕಿನ ಕವಿತೆ ಹಾಡನ್ನ ಸದಾ ಕೇಳಿಸ್ಕೊಳ್ತಾ ಇರ್ತೀವಿ. ಈ ಒಂದು ಹಾಡು ಎಕ್ಸ್ಪೆರಿಮೆಂಟ್ ಅಂತ ಹಾಕಿದ್ದು, ಇಷ್ಟ ಆಯಿತು ಅಂತ ಅನ್ಸುತ್ತೆ. ಯಾರೆಲ್ಲ ಕೂಡ ಸರಿಯಾಗಿ ಮೆಸೇಜ್ ಮಾಡಿದ್ದೀರಿ, ಸರಿಯಾದ ಉತ್ತರವನ್ನು ಮೆಸೇಜ್ ಮಾಡಿದ್ದೀರಿ ಅಂತಂದರೆ, ನೇತ್ರಾ, ಜಗದಾಂಬಿಕಾ, ಹಾಗೆ ಬಿಂದು ಪ್ರಕಾಶ್, ಸುಧಾಮೂರ್ತಿ, ಪ್ರಸನ್ನ ಕುಮಾರ್, ಬಿ ಎಂ ವಿಶ್ವನಾಥ, ಸುಭಾನ್ ಕೋರಿ, ಪದ್ಮಶ್ರೀ, ಸುಷ್ಮಾ ಕಾರ್ತಿಕ್, ಮಂಗಳ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಅಂದರೆ ಬೇಗ ಈ ಉತ್ತರ ನಮಗೆ ತಲುಪ್ತು. ಸರಿಯಾದಂತಹ ಉತ್ತರ ಆಗಿತ್ತು ಪಕ್ಕಾ ಕಳ್ಳ. ಪಕ್ಕಾ ಕಳ್ಳ ಅನ್ನುವಂತಹ ಕನ್ನಡ ಚಿತ್ರದಲ್ಲಿ ಶ್ರೀನಾಥ್, ಮಂಜುಳಾ, ಅಂಬರೀಷ್ ಹಾಗೆ ವಜ್ರಮುನಿ ಅವರು ನಟಿಸಿದ್ರು. ಇದು ಹಿಂದಿಯಲ್ಲಿ 1976 ತೆರೆ ಕಂಡ

ಬಂದಂತಹ ಹೀರಾ ಫೇರಿ ಅನ್ನುವಂತಹ ಚಿತ್ರದ ಒಂದು ಪ್ರೇರಣೆಯಿಂದ ಹುಟ್ಟಿ ಬಂದಂತಹ ಚಿತ್ರ ಅಂತ ಹೇಳಲಾಗಿತ್ತು. ಆ ಒಂದು ಸಿನಿಮಾ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಸಕ್ಸಸ್ ಆದರೆ ಮತ್ತೆ ಅದೇ ಬಗ್ಗೆ ಆ ಚಿತ್ರಗಳನ್ನ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ತೆಗೆದು ನೋಡುವಂತಹ ಒಂದು ಪ್ರಯತ್ನ ಅವತ್ತಿಗೂ ಇತ್ತು, ಇವತ್ತಿಗೂ ಕೂಡ ಇದೆ. ಅದೇ ನೋಡಿ, ಕನ್ನಡದಲ್ಲಿ ಮುಂಗಾರು ಮಳೆ ಚಿತ್ರ ಒಂದು ವರ್ಷ ಅದ್ದೂರಿ ಪ್ರದರ್ಶನವನ್ನು ಕಂಡಿತ್ತು. ಮತ್ತೆ ಇವತ್ತಿಗೂ ಕೂಡ ಅದು ಒಂದು ರೀತಿ ಹಿಸ್ಟಾರಿಕಲ್ ಅಂತಲೇ ಹೇಳಬಹುದು, ಅದರ ಯಶಸ್ಸು ಐತಿಹಾಸಿಕ ಯಶಸ್ಸನ್ನು ಸಾಧಿಸಿದಂತಹ ಚಿತ್ರ. ಅದೇ ತೆಲುಗಿಗೆ ವಾನ ಅಂತ ಹೇಳಿ ಹೋಯಿತು, ಆದರೆ ಹೇಳ ಹೆಸರಿಲ್ಲದೆ ಹೋಗ್ಬಿಡ್ತು ಅಂತ ಅನ್ಸುತ್ತೆ. ಆ ಸಿನಿಮಾ ಅಷ್ಟೇನು ಯಶಸ್ಸನ್ನು ತೆಲುಗಿನಲ್ಲಿ ಕಾಣಲಿಲ್ಲ, ಅಂದರೆ ತೆಲುಗಿನ ಆಡಿಯನ್ಸ್ ಆ ಒಂದು ಸಿನಿಮಾನ ಒಪ್ಕೊಳ್ಳಿಲ್ಲ. ಅದು ಸಿನಿಮಾದ ಸೋಲು ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಪ್ರದೇಶದ ಜನರು, ಒಂದೊಂದು ಭಾಷೆಯ ಜನರು, ಆ ನಟರು ಮತ್ತು ಅಲ್ಲಿನ ಮನಸ್ಥಿತಿ, ಅಲ್ಲಿನ ಡೈನಮಿಕ್ಸ್ ಬೇರೆಯೇ ಇರುತ್ತೆ ಅಂತ ಅನಿಸುತ್ತೆ. ಆದರೆ ಈ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ನಮಗೆ ಹೊಸ ಬಗೆಯ ಚಿತ್ರಗಳು ಕೂಡ ಸಿಗತ್ತೆ ಅನ್ನೋದು ಕೂಡ ಅಷ್ಟೇ ನಿಜ. ಇರಲಿ, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. 1976 ತೆರೆ ಕಂಡಂತಹ, ಕನ್ನಡದಲ್ಲಿ ಬಂದಂತಹ ಪ್ರೇಮದ ಕಾಣಿಕೆ ಚಿತ್ರ ಹಿಂದಿಯಲ್ಲಿ 1981 ರೀಮೇಕ್ ಆಗಿ ಪ್ರದರ್ಶನ ಕಾಣ್ತು. ರಾಜ್ ಬಬ್ಬರ್ ಹಾಗೆ ಸುಲಕ್ಷಣಾ ಪಂಡಿತ್ ಅವರು ನಟಿಸಿದಂತಹ ಹಿಂದಿ ಚಿತ್ರದ ಹೆಸರೇನು ಅಂತ ನಾನು ಕೇಳ್ತಾ ಇದ್ದೀನಿ. ಇವಾಗ ಕನ್ನಡದಲ್ಲಿ ಪ್ರೇಮದ ಕಾಣಿಕೆ ಎಂಥ ಸೂಪರ್ ಹಿಟ್ ಮೂವಿ. ಈ ಒಂದು ಸೂಪರ್ ಹಿಟ್ ಮೂವಿ ಹಿಂದಿಗೆ ಹೋದಾಗ 1981 ರಾಜ್ ಬಬ್ಬರ್ ಮತ್ತು ಸುಲಕ್ಷಣಾ ಪಂಡಿತ್ ಅವರು ನಟಿಸಿದ್ರು. ಹಿಂದಿಯ ಚಿತ್ರದ ಹೆಸರನ್ನು ನಾನು ಕೇಳ್ತಾ ಇದ್ದೀನಿ, ಹಿಂದಿ ಚಿತ್ರದ ಹೆಸರನ್ನು ನೀವು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಿ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕಳಿಸ್ತಾ ಇದ್ದೀರಿ. ಇವತ್ತಿನ ಪ್ರಶ್ನೆಗಳು ಅಷ್ಟು ಸುಲಭ ಇದೆ ಅಂತ ಅನ್ಸುತ್ತೆ. ಸರಿಯಾದಂತಹ ಉತ್ತರ ಕೊಟ್ಟಿರೋದು ಬೇಗ ಕಳಿಸಿರೋದು ಎನ್ ಆರ್ ಪ್ರಸಾದ್, ಚಂದ್ರಪ್ಪ, ಆಶಾ ಶ್ರೀನಿವಾಸ್, ಸುಮಿತ್ರಾ, ಎಸ್ ಎಂ ಶೋಭಾ, ದಿಲೀಪ್ ಕಲ್ಯಾಣ್ಕರ್, ವಾಣಿಶ್ರೀ, ರಾಜ್ಕುಮಾರ್ ಕಾತರ್ಕಿ, ಗುಣವತಿ, ಶ್ರೀನಾಥ್, ಇಷ್ಟು ಜನರ ಹೆಸರು ಹೇಳ್ತಾ ಇದ್ದೀವಿ. ಆದರೆ ಮಿಕ್ಕ ಜನರ ಹೆಸರು ಮಿಸ್ ಆಗಿದೆ ಅಂತ ಖಂಡಿತ ವಿಚಾರ ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ನೀವೇನಾದರೂ ರಾಜ್ ಅಂತ ಉತ್ತರ ಕಳಿಸಿದರೆ ನಿಮ್ಮ ಉತ್ತರ ಸರಿಯಾಗಿತ್ತು. ಕನ್ನಡದ ಪ್ರೇಮದ ಕಾಣಿಕೆ ಚಿತ್ರ ಯಾರು ನೋಡಿಲ್ಲ? 25 ವಾರಗಳ ಕಾಲ ಅದ್ದೂರಿ ಪ್ರದರ್ಶನವನ್ನು ಕಂಡಂತಹ ಚಿತ್ರ ಇದಾಗಿತ್ತು. ಮತ್ತು ಇನ್ನೊಂದು ಕಾರಣಕ್ಕೆ ಕೂಡ ಪ್ರೇಮದ ಕಾಣಿಕೆ ಗಮನಾರ್ಹ ಚಿತ್ರ. ಯಾವ ಕಾರಣಕ್ಕೆ ಅಂತ ಅಂದರೆ, ಈ ಒಂದು ಸಿನಿಮಾದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳಾದಂತಹ ಪೂರ್ಣಿಮಾ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಾಲನಟರಾಗಿ ಪದಾರ್ಪಣೆ ಮಾಡಿದ್ರು. ಹಾಗೆಯೇ ಈ ಒಂದು ಸಿನಿಮಾಕ್ಕೆ ರಾಜ್ಕುಮಾರ್ ಅವರು ಯಾವುದೇ ಸಂಭಾವನೆಯನ್ನು ತೆಗೆದುಕೊಳ್ಳಿಲ್ವಂತೆ. 1971 ಬಂದಂತಹ ಸಾಕ್ಷಾತ್ಕಾರ ಚಿತ್ರದಿಂದ ಆಗಿದಂತಹ ಲಾಸ್ನ ತುಂಬಿಕೊಡೋದಕ್ಕಾಗಿ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಇವರು ಪೂರ್ತಿ ಏನೇನೋ ಸಂಭಾವನೆ ತೆಗೆದುಕೊಳ್ಳದೆ ನಟಿಸಿದ್ರಂತೆ. ಹೀಗೆ ಹಿಂದಿನ ಕಾಲದಲ್ಲಿ ಅದು ಕನ್ನಡ ಚಿತ್ರರಂಗ ಇರಬಹುದು ಅಥವಾ ಹಿಂದಿ ಚಿತ್ರರಂಗ ಇರಬಹುದು, ಯಾವುದೇ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಜನರು ಎಥಿಕ್ಸ್ನ ಇಟ್ಕೊಂಡು ಬದುಕ್ತಾ ಇದ್ರು. ನಿರ್ಮಾಪಕರಿಗೆ ಹೊರೆ ಆಗಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಮತ್ತು ಅದೇ ನಿಟ್ಟಿನಲ್ಲಿ ಅವರ ಕೆಲಸಗಳು ಕೂಡ ಇರ್ತಿತ್ತು. ಕಥೆಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇರಬಹುದು ಅಥವಾ ಚಿತ್ರೀಕರಣದ ಸಂದರ್ಭದಲ್ಲಿ ಇರಬೇಕಾದ್ರೆ ಇರಬಹುದು, ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೆದು ಅವರಿಗೆ ಆದಷ್ಟು ಕಷ್ಟ ಆಗದೆ ಇರೋ ಹಾಗೆ ನೋಡಿಕೊಳ್ಳುವ ಹೊಣೆಯನ್ನು ಇಡೀ ಒಂದು ಚಿತ್ರತಂಡ ಹೊರತಾ ಇತ್ತು. ನಿರ್ದೇಶಕರಿಂದ ಹಿಡಿದು ಕೊನೆಯ ಒಂದು ಕಲಾವಿದರ ತನಕ, ಹಾಗೆಯೇ ಅಲ್ಲಿ ಇರ್ತಾ ಇದ್ದಂತಹ ಸಹಾಯಕರ ತನಕ ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ವಿಷಯವನ್ನು ಹೇಳಬೇಕು, ಪ್ರೇಮದ ಕಾಣಿಕೆ ಚಿತ್ರ ಪೂರ್ತಿ ಕಾಶ್ಮೀರ್ ವ್ಯಾಲಿಯಲ್ಲಿ ಹಾಗೆ ಶಿಮ್ಲಾದಲ್ಲಿ ಚಿತ್ರೀಕರಣಗೊಂಡಿತ್ತು. ಮತ್ತೆ ಈ ಕಾರಣಕ್ಕೆ ಕೂಡ ಕನ್ನಡದಲ್ಲಿ ಅಷ್ಟು ದೂರ ಹೋಗಿ ಚಿತ್ರೀಕರಣ ಮಾಡಿಕೊಂಡು ಬಂದಂತಹ ಚಿತ್ರ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ರಾಜ್ ಅನ್ನುವಂತಹ ಚಿತ್ರ ಹಿಂದಿಯಲ್ಲಿ 1981 ತೆರೆ ಕಾಣ್ತು. ಅಂದರೆ ಕನ್ನಡದಲ್ಲಿ ಇಷ್ಟೆಲ್ಲ ಏನು ವಿಶೇಷಗಳನ್ನ ಹೊಂದಿದಂತಹ ಚಿತ್ರ ಹಿಂದಿಗೆ ಹೋದಾಗ ರಾಜ್ ಬಬ್ಬರ್ ಹಾಗೆ ಸುಲಕ್ಷಣಾ ಪಂಡಿತ್ ಅವರು ನಟಿಸಿದ್ರು. ಮತ್ತೆ ನಿಮಗೆ ಗೊತ್ತಿರಬಹುದು, ಸುಲಕ್ಷಣಾ ಪಂಡಿತ್ ಅವರು ಸ್ವತಃ ತುಂಬಾ ಒಳ್ಳೆಯ ಹಾಡುಗಾರ್ತಿ ಕೂಡ, ಎಷ್ಟೋ ಚಿತ್ರಗಳಿಗೆ ಹಾಡಿದ್ದಾರೆ ಕೂಡ ಅವರು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ ಅಂತ ಹೇಳ್ತಾ ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಯಾವ ಗ್ರಂಥಿ ಗ್ರೋತ್ ಹಾರ್ಮೋನ್ ಅನ್ನು ಸ್ರವಿಸತ್ತೆ? ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಝೈಮ್ ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು? ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಝೈಮ್ ಅನ್ನು ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು? ಇದು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಆಯ್ತಾ? ಇದು ನಮ್ಮ ದೇಹದ ಬೆಳವಣಿಗೆಗೆ ಕಾರಣ. ಸಣ್ಣ ಮಕ್ಕಳಿರಬೇಕಾದ್ರೆ ಸಣ್ಣ ವಯಸ್ಸಿನಲ್ಲಿ ಎತ್ತರ ಬೆಳೆಯೋದಕ್ಕೆ ಕಾರಣ, ಅದಾದ ನಂತರವೂ ಕೂಡ ಇದರ ಒಂದು ಪಾತ್ರ ನಮ್ಮ ದೇಹದಲ್ಲಿ ತುಂಬಾನೇ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಹೋಪು.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು. ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಯಾರೆಲ್ಲ ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಹರೀಶ್, ಜಯಶ್ರೀ, ಸುನಿಲ್, ರಘುನಾರಾಯಣ್, ಚಂದ್ರಕಾಂತ್, ಗೀತಾ ಜೋಶಿ, ಹಾಗೆ ತಿರುಕನ ಬಳಗ, ಎನ್ ಕಲ್ಲಪ್ಪ, ಮಧು ಯಕ್ಲಾಸ್ಪುರ, ಮತ್ತು ಅನಿಲ್ ಕುಷ್ಟಗಿ, ಮಂಡಿಕಲ್ ಕೃಪ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಯಾವ ಗ್ರಂಥಿ ಗ್ರೋತ್ ಹಾರ್ಮೋನನ್ನು ಸ್ರವಿಸತ್ತೆ ಅಂತ ಕೇಳಿದ್ದೆ. ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಸೈಮ್ ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು ಅಂತ ಕೂಡ ಕೇಳಬಹುದು ಇದೇ ಪ್ರಶ್ನೆಯನ್ನು. ಅದಕ್ಕೆ ಸರಿಯಾದಂತಹ ಉತ್ತರ ಆಗಿತ್ತು ಪಿಟ್ಯುಟರಿ ಗ್ಲ್ಯಾಂಡ್. ಮಕ್ಕಳಲ್ಲಿ ಎತ್ತರ ಬೆಳೆಯೋದಕ್ಕೆ ಕಾರಣ ಆಗುತ್ತೆ, ಹಾಗೆ ದೊಡ್ಡವರಲ್ಲಿ ಇದು ಮಾಂಸಖಂಡ, ಹಾಗೆ ಕೊಬ್ಬು ಎಷ್ಟರ ಮಟ್ಟಿಗೆ ಇರಬೇಕು, ಯಾವ ಅನುಪಾತದಲ್ಲಿ ಇರಬೇಕು, ಇವೆಲ್ಲವನ್ನು ಕೂಡ ನಿರ್ಧರಿಸುವಂತ ಕೆಲಸವನ್ನ ಪಿಟ್ಯುಟರಿ ಗ್ಲ್ಯಾಂಡ್ ಮಾಡ್ತಾ ಇರುತ್ತೆ. ಮತ್ತೆ ಇದಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ಇದು ಅನುಕೂಲಕ್ಕೆ ಬರುತ್ತೆ. ಯಾವುದೇ ಒಂದು ಇಂಜುರೀಸ್ ಆದಾಗ ಅದರಿಂದ ಹೊರಬರೋಕ್ಕೆ ಸಹಾಯ ಮಾಡೋದು ಕೂಡ ಪಪ್ಪಾ ಇದೆ ಗ್ಲ್ಯಾಂಡ್. ಹಾಗೆಯೇ ನಾವು ಸಣ್ಣ ಮಕ್ಕಳಿರಬೇಕಾದ್ರೆ ಓದಿದಾಗ ತಿಳ್ಕೊಂಡಿದ್ದೇನು ಅಂದರೆ ಡ್ವಾರ್ಫಿಸಮ್ ಅಥವಾ ಜೈಜಾಂಟಿಸಮ್ ಅಂತ ಹೇಳ್ತೀವಿ, ತುಂಬ ಕುಳ್ಳಗಿರೋದು ಅಥವಾ ಅತಿ ಎತ್ತರಕ್ಕಿರೋದು, ಇದಕ್ಕೆ ಕೂಡ ಕಾರಣ ಆಗೋದು ಪಿಟ್ಯುಟರಿ ಗ್ಲ್ಯಾಂಡ್ನ ಅಸಮರ್ಪಕ ಸ್ರವಿಸುವಿಕೆ ಅಂತ ಹೇಳಬಹುದು. ಅಂದರೆ ತುಂಬ ಕಡಿಮೆ ಸ್ರವಿಸಿದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನ್ನ ಅವರ ಎತ್ತರ ಕಡಿಮೆ ಇರುತ್ತೆ, ತುಂಬ

ಜಾಸ್ತಿ ಸ್ರವಿಸಿದ್ರೆ ಪೂರ್ತಿ ಎತ್ತರಕ್ಕೆ ಇರ್ತಾರೆ ಅವರು. ಹೀಗೆ ಅತಿ ಎತ್ತರದವರು ಅಥವಾ ಅತಿ ಕುಳ್ಳಗಿರೋರಿಗೆ ಕಾರಣ ಬಹುಶಃ ಇದು ಕೂಡ ಇರಬಹುದು ಅಂತ ಹೇಳಬಹುದು. ಅಂದರೆ ಪೂರ್ತಿಯಾಗಿ ಇದೊಂದೇ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಎಷ್ಟೋ ಸಲ ಜೆನೆಟಿಕ್ಸ್ ಕೂಡ ಕಾರಣ ಆಗುತ್ತೆ. ಈ ಒಂದು ಮಾತನ್ನು ಕೂಡ ನೀವು ಹಾಗೆ ಹೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಹೊಂಬಿಸಿಲು ಕಾರ್ಯಕ್ರಮ ಒಂದು ಸ್ವಲ್ಪನಾದರೂ ಬುದ್ಧಿಗೆ ಕೆಲಸವನ್ನು ಕೊಟ್ಟಿದೆ, ಹಾಗೆಯೇ ಮನರಂಜನೆಯನ್ನು ಕೂಡ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಪ್ರಶ್ನೆಗಳು ಹೇಗಿತ್ತು ಖಂಡಿತವಾಗ್ಲೂ ನಿಮ್ಮ ರಿವ್ಯೂಸ್ನ ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಯಾರೆಲ್ಲ ಸರಿಯಾದಂಥ ಉತ್ತರ ಕೊಟ್ರಿ, ಯಾರೆಲ್ಲ ಸರಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರಿ, ಯಾರೆಲ್ಲ ಸ್ಪೋರ್ಟಿವ್ ಸ್ಪಿರಿಟಿಂದ ಹೆಸರನ್ನು ಹೇಳದೇ ಇದ್ರೂ ಕೂಡ ಬೇಜಾರ ಮಾಡಿಕೊಳ್ಳದೆ ಕೋಪ ಮಾಡಿಕೊಳ್ಳದೆ ನಮ್ಮ ಜೊತೆಯಾಗಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಹಾಗೆ ಧನ್ಯವಾದಗಳು.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಸಣ್ಣ ವಯಸ್ಸಿನಿಂದಲೇ ನಾವು ನಮ್ಮ ಪರಿಸರದ ಕುರಿತು ಪ್ರಕೃತಿಯ ಕುರಿತು ಕಾಳಜಿಯನ್ನು ವಹಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಬಹುಶಃ ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದಷ್ಟು ತಲೆಮಾರುಗಳು ಈ ಭೂಮಿಯ ಮೇಲೆ ಸಮಾಧಾನಕರವಾಗಿ ಬದುಕಬಹುದು ಅಂತ ಅನಿಸುತ್ತೆ. ತುಂಬ ಸುಖವಾಗಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಈಗಾಗಲೇ ಎಷ್ಟೋ ಪರಿಸರವನ್ನು ನಾವು ಹಾಳು ಮಾಡಿದ್ದೇವೆ. ಆದರೆ ಹಾಳು ಮಾಡುವಂತಹ ಒಂದು ವೇಗ ಏನಿದೆ, ಇದಕ್ಕೆ ಒಂದು ಕಡಿವಾಣ ಹಾಕ್ಕೊಳ್ಳೋಂಥ ಕೆಲಸವನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಆದರೆ ಇವತ್ತಿನ ಯೂತ್, ಇವತ್ತಿನ ಯುವಜನತೆಯ ಮೇಲೆ ಬಹುಶಃ ಇದರ ಭಾರ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಅದೇ ಕಾರಣಕ್ಕಾಗಿ ಇವತ್ತು ನಾವು 4 ಗಂಟೆಯಿಂದ 5 ಗಂಟೆಯ ತನಕದ ಈ ಸಮಯದಲ್ಲಿ ಕೇಳ್ತಾ ಇದ್ದೀವಿ, ನೀವು ಪ್ರಕೃತಿಯನ್ನು ಉಳಿಸುವುದಕ್ಕೆ, ಪ್ರಕೃತಿಯನ್ನು ಸಂರಕ್ಷಿಸುವುದಕ್ಕೆ ಯಾವುದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಕಡೆಯಿಂದ ಕೊಡುಗೆಯನ್ನು ಕೊಡ್ತಿದ್ದೀರಿ ಅಂತ. ನೀವು ಯೂತ್ ಆಗಿರಲೇಬೇಕು ಅಂತ ಇಲ್ಲ, ಯಾರೇ ಆಗಿದ್ರೂ ಸರಿ ಪ್ರಕೃತಿಯ ಕಡೆಗೆ ನಿಮ್ಮ ಒಂದು ಸಂರಕ್ಷಣೆಯ ಹೆಜ್ಜೆ ಹೇಗಿದೆ ನಮಗೆ ತಿಳಿಸ್ಕೊಡಿ. ಅದು ಮನೆಯ ಸುತ್ತ ಗಿಡಮರಗಳನ್ನು ಬೆಳೆಸೋದಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ಗೆ ನೋ ಅಂತ ಹೇಳಿದ್ದಿರಬಹುದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಿಕೊಡೋಂಥದ್ದಿರಬಹುದು, ಅಥವಾ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಹಾಗೆ ಗಬ್ಬೆಬ್ಸಿ ಬರುವಂಥದ್ದು, ಮತ್ತು ತುಂಬಾ ಸೌಂಡ್ ಪೊಲ್ಯೂಷನ್ ಮಾಡೋವಂಥದ್ದು, ಇಂಥ ಯಾವುದನ್ನು ಮಾಡದೆ ತುಂಬ ಎಚ್ಚರಿಕೆಯಿಂದ ಬದುಕೋದಿರಬಹುದು. ಈ ರೀತಿಯಾಗಿ ನಿಮ್ಮದೇ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಹಾಕ್ಕೊಂಡಿರ್ತೀರಿ, ಮತ್ತು ಅದಕ್ಕೆ ಸರಿಯಾಗಿ ಬದುಕ್ತಾ ಇರ್ತೀರಿ ಅಲ್ವಾ. ಹಾಗಾಗಿ ನಿಮ್ಮ ಕಡೆಯಿಂದ ಪ್ರಕೃತಿಗೆ ಕೊಡ್ತಾ ಇರುವಂತಹ ಕೊಡುಗೆ ಏನು, ಸಂರಕ್ಷಣೆಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆ ಏನು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಇವತ್ತು ಕೃಪಾ ಅವರು ಇದ್ದಾರೆ. ಕೃಪಾ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ, ಹಾಗೆಯೇ ಅವರ ಕಾಲೇಜ್ ಕಡೆಯಿಂದ ಒಂದಷ್ಟು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಕ್ಟಿವಿಟೀಸ್ ನಡೀತಂತೆ, ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಹಲೋ,
1: ಹಾ ಮ್ಯಾಮ್.
0: ಕೃಪಾ, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇರೋದು?
1: ನಾನು ರಾಜರಾಜೇಶ್ವರಿ ಕೇರ್ಲಿ ಸೊಸೈಟಿ ಮ್ಯಾಮ್, ರಾಣೆಬೆನ್ನೂರು.
0: ಓಹೋ, ರಾಣೆಬೆನ್ನೂರು. ಸರಿ, ನಿಮ್ಮ ಕಾಲೇಜ್ನಲ್ಲಿ ಈ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಚಟುವಟಿಕೆಗಳು ನಡೀತು ಮತ್ತೆ ಅದರಲ್ಲಿ ನೀವು ಹೇಗೆ ಪಾಲ್ಗೊಂಡ್ರೆ ಹೇಳಬಹುದಾ?
1: ಹಾ ಮ್ಯಾಮ್, ಅದನ್ನ ಹೇಳ್ತೀನಿ. ನಮ್ ಅಂದ್ರೆ June 5 ಎನ್ವಿರಾನ್ಮೆಂಟಲ್ ಡೇ ದಿನ ನಮ್ ಕಾಲೇಜ್, ಅದಕ್ಕಿಂತ ಬಿಫೋರ್ ನಮ್ ಕಾಲೇಜ್ ಅಲ್ಲಿ ಇವೆಂಟ್ಸ್ ಮಾಡಿದ್ರು ಎನ್ವಿರಾನ್ಮೆಂಟ್ ಬಗ್ಗೆ, ಅದ್ರ ಅವೇರ್ನೆಸ್ ಬಗ್ಗೆ. ಸೊ ಅದ್ರಲ್ಲಿ ಸ್ವಲ್ಪ ಜನ ಅದ ಆಂಕರಿಂಗ್ ಮಾಡೋದ್ರಿಂದಾಗಿರ್ಬೋದು, ಅದ್ರ ಬಗ್ಗೆನೆ ಮಾತಾಡೋದಾಗಿರ್ಬೋದು, ಸ್ವಲ್ಪ ಜನ ಸ್ಪೀಚ್ ಮಾಡಿದ್ರು, ಆಮೇಲೆ ಡ್ರಾಯಿಂಗ್ ಮಾಡಿದ್ರು.
0: ಓಕೆ,
1: ಅದು ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮಾತಾಡಿದ್ರು ಸ್ವಲ್ಪ ಜನ, ಸ್ವಲ್ಪ ಜನ ಅವ್ರದ್ದು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ರು, ಎನ್ವಿರಾನ್ಮೆಂಟ್ ನ ಯಾವ ತರ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ನಮ್ ಪ್ರಿನ್ಸಿಪಲ್ ಚೆನ್ನಾಗಿ ಹೇಳಿದ್ರು.
0: ಓಕೆ, ಮತ್ತೆ ಇದಲ್ದೆ ನೀವು ನಿಮ್ ಕಡೆಯಿಂದ ಏನ್ ಮಾಡ್ತಿದ್ದೀರಿ? ಗಿಡವನ್ನ ಬೆಳೆಸೋದಿರಬಹುದು ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದೇ ಇರೋದಿರಬಹುದು, ಈ ರೀತಿ ಯಾವ್ದೆಲ್ಲ ಚಟುವಟಿಕೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಿ?
1: ನನ್ ಇದು ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತೇನೆ ಮ್ಯಾಮ್. ಯಾಕೆ ನಮ್ದು ಹೋಟೆಲ್ ಇದೆ, ನಮ್ಮ 3 ಹೋಟೆಲ್ ಇದಾವ್ ರಾಣೆಬೆನ್ನೂರ್ನಾಗ. ನಾವು ನಮ್ಮ ಹೋಟೆಲ್ ಇನ್ನುವರೆಗೂ ಪ್ಲಾಸ್ಟಿಕ್ ಪ್ಲೇಟ್ಸ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಪೇಪರ್ಸ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಏನು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ನಾವೆಲ್ಲ ಯೂಸ್ ಮಾಡೋ ಸಿಲ್ವರ್, ಎಲ್ಲ ಸಿಲ್ವರ್ ತರದ ಎಲ್ಲ ಯೂಸ್ ಮಾಡ್ತಾ ಇದೀವಿ.
0: ಸಿಲ್ವರ್ ಫಾಯಿಲ್ ಯೂಸ್ ಮಾಡ್ತೀರಿ, ಅದನ್ ಬಿಟ್ರೆ ಬಾಳೆ ಎಲೆಯನ್ನು ಬಳಸಬಹುದು. ಒಟ್ಟಿನಲ್ಲಿ ಯಾವುದು ಪರಿಸರಕ್ಕೆ ಮಾರಕ ಅಲ್ಲ ಅಂತ ಒಂದು ವಸ್ತುಗಳನ್ನ ಮಾತ್ರ ಬಳಸ್ತಾ ಇದೀವಿ. ಓಕೆ, ತುಂಬಾ ಖುಷಿ ಆಯ್ತು ಕೃಪಾ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಕೃಪಾ ಅವರು ನಮ್ಮ ಜೊತೆಯಾಗಿದ್ರು, ರಾಣೆಬೆನ್ನೂರಿಂದ ಮಾತಾಡಿದ್ರು ಅವರು. ಹೀಗೆಯೇ ನೀವು ಕೂಡ ಪರಿಸರ ಸಂಬಂಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರೆ ನಮಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕೂಡ ಕಳಿಸಬಹುದು. ಸಂದೇಶವನ್ನು ಕಳಿಸ್ಕೊಡಿ, ನೀವು ಯಾವ ರೀತಿಯಾಗಿ ಪ್ರಕೃತಿಯನ್ನು ಸಂರಕ್ಷಿಸುವುದರಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ. ಇವತ್ತಿಗೆ ಇದು ಪ್ರತಿ ಮನುಷ್ಯನ ಜವಾಬ್ದಾರಿ ಅಂತ ಕೂಡ ಅನಿಸುತ್ತೆ. ಯಾಕೆಂದರೆ ನಾವು ನಮ್ಮ ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗಬೇಕಾಗಿರೋದು ಆಸ್ತಿ ಪಾಸ್ತಿ ಹಣ ಕಾಸು ಅಲ್ಲ, ಅದರ ಬದಲು ಸ್ವಚ್ಛ ಸುಂದರ ಪರಿಸರವನ್ನು. ಯಾಕೆಂದರೆ ಎಷ್ಟೇ ಹಣ ಕೊಟ್ಟರು ಕೂಡ ಮತ್ತೆ ವಾಪಸ್ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲದೆ ಇರೋಂಥದ್ದು ಶುದ್ಧ ಕುಡಿಯುವ ನೀರು, ಹಾಗೆ ಗಾಳಿ ಮತ್ತು ಸಮೃದ್ಧ ಪರಿಸರ. ನೀವೇನಂತೀರಿ? ನಿಮ್ಮ ಸಂದೇಶಗಳಿಗೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಾರೆ ಗೀತಾ ಜೋಶಿ ಅವರು, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ
0: ಗೀತಾ ಜೋಶಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ನೋಡ್ರಿ, ನೀವ್ ಹೇಗಿದ್ದೀರಿ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಪ್ರಕೃತಿಗೆ ಸಂಬಂಧಿಸಿದ ಹಾಗೆ ನೀವು ಒಂದಷ್ಟು ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ವಿವರವಾಗಿ ತಿಳಿಸಬಹುದಾ?
1: ಹಾ, ಖಂಡಿತ. ಸ್ವಲ್ಪ ಅಳಿಲು ಸೇವೆ ಅನ್ಕೋತೀನಿ ಪ್ರಕೃತಿಗೋಸ್ಕರ ನಾ ಮಾಡೋದು. ಮೊದ್ಲೇದಾಗಿ ಹೇಳ್ಬೇಕಂದ್ರೆ ಕಸದಿಂದ ಶುರು ಮಾಡ್ತೀನಿ. ಈಗ ಹಸಿ ಕಸ ಬೇರೆ ಕಸ ಅಂತ ಬೇರ್ಪಡಿಸೋದು ಬೆಳ್ಳೆಣಕೆಯಲ್ಲಿ, ಅದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮಾಡ್ತಾರೆ, ಇನ್ನು ಇಂಪ್ರೂವ್ ಆಗ್ಬೇಕು ಬೇರೆ ನಗರ ಪ್ರದೇಶಗಳಲ್ಲಿ. ಹೀಗಾಗಿ ನಾನೇನ್ ಮಾಡ್ತೀನಿ, ಹಸಿ ಕಸ ಯಾವ್ದಾಗ್ಲಿ ಒಂದು ಟೀ ಪೌಡರ್ ಇಂದ ಹಿಡ್ಕೊಂಡು, ಆಮೇಲೆ ಕಸದ್ದೇನ ಇದು ಇರುತ್ತಲ್ಲ ಹಸಿರು ಸೊಪ್ಪು, ಅದೆಲ್ಲ ಆದಷ್ಟು ಮನೆ ಹತ್ರ ಹಸುಗಳು ಬರ್ತವೆ ಅವಕ್ಕೆಲ್ಲ ನಾನು ಹೊಟ್ಟೆಗೆ ತುಂಬುತ್ತೆ ಅಂತ ಹಸಿರ್ದು ಏನಾದ್ರು ಸೊಪ್ಪಿಂದ ಪಲ್ಯದೆಲ್ಲ ಆರಿಸ್ಬಿಟ್ಟು ಅದಕ್ಕೆ ಹಾಕ್ತೀನಿ. ಆಮೇಲೆ ಬೆಲ್ಲದ ಚಹಾನೇ ಯೂಸ್ ಮಾಡೋದು ನಾನು, ಒಟ್ಟು ಸಕ್ಕರೆ ಹಾಕೋದಿಲ್ಲ. ಹೀಗಾಗಿ ಅದನ್ನ ಕುದಿಸೋದಿಲ್ಲಲ್ಲ ಚಹಾ ಪುಡಿಯಲ್ಲಿ, ಹೀಗಾಗಿ ಡೈರೆಕ್ಟ್ ನಾವು ಸೋಸಿದ ನಂತರ ಬೆಲ್ಲ ಮಿಕ್ಸ್ ಮಾಡ್ತೀನಿ. ಹೀಗಾಗಿ ಅದರಲ್ಲಿ ಯಾವುದೇ ಸಕ್ಕರೆ ಅಂಶ ಇರೋದಿಲ್ಲ, ಬೆಲ್ಲದ ಅಂಶ ಇರೋದಿಲ್ಲ. ಅದನ್ನ ನೇರವಾಗಿ ನಾನು ಕೈತೋಟ ಮಾಡ್ಕೊಂಡಿದ್ದೀನಿ, ಸುಮಾರು ಗಿಡಗಳನ್ನ ಹಾಕಿದ್ದೀನಿ, ಸುಮಾರು ಫಲಗಳು ಕೊಡ್ತವೆ. ಹೀಗಾಗಿ ನಮ್ಮ ಮನೆಯಿಂದನೇ ಗೊಬ್ಬರ ನಾನು ತಯಾರು ಮಾಡ್ತೀನಿ. ಆಮೇಲೆ ಬಾಳೆಹಣ್ಣು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನ ಒಂದ್ ವಾರ ಇಟ್ಟು ನಂತರ ಗಿಡಗಳಿಗೆ ಹಾಕೋದು, ತುಂಬಾ ಅದರಲ್ಲಿ ಪೋಷಕಾಂಶ ಇರುತ್ತೆ, ಗಿಡಗಳಿಗೆ ಯಾವುದೇ ಬೇಕಾಗುತ್ತೆ ಅದು. ಅದೇ ತರ ಎಲ್ಲ ಒಂದು ಈರುಳ್ಳಿ ಸಿಪ್ಪಿ ಆಗಿರೋದು, ಬೆಳ್ಳುಳ್ಳಿ ಸಿಪ್ಪಿ ಆಗಿರ್ಬೋದು, ಆಮೇಲೆ ಚಹಾ ಪುಡಿದೆಲ್ಲ ಚರಟ ಅಂತಾರಲ್ಲ ಅದನ್ನೆಲ್ಲ ಜಮಾಯಿಸ್ಬಿಟ್ಟು ಒಂದ್ ಪಾತ್ರೆಯಲ್ಲಿ ತೆಗೆದ್ಬಿಟ್ಟು ರಾತ್ರಿವರೆಗೂ ಎಷ್ಟು ಸಾಧ್ಯ ಅವ್ರು ಯಾರು ಗೆಸ್ಟ್ ಬರ್ತಾರೆ, ಮತ್ತೆ ಹೆಚ್ಚು ಕಮಿಟಿ ಆಗುತ್ತೆ ನೋಡಿ. ನಮ್ದು ಗುಲ್ಬರ್ಗ ಕಡೆಯವರೆಲ್ಲ ಚಹಾ ಮಂದಿನೇ ಕಾಫಿಗಿಂತ. ಹೀಗಾಗಿ ಜಾಸ್ತಿ ನಾನು ಏನ್ ಮಾಡ್ತೀನಿ, ಅದನ್ನೆಲ್ಲ ಸಂಗ್ರಹಣೆ ಮಾಡಿ ನೈಟ್ ಮಲಗುವಾಗ ಎಷ್ಟು ಗಿಡಗಳದೆಲ್ಲ ಒಂದೊಂದು ವಿಶಿಷ್ಟ ಒಂದು ಮುಷ್ಟಿ ಹಂಗೆ ಹಾಕಿ ಅದನ್ನೆಲ್ಲ ನಾನು ಗಿಡದ ಕೆಳಗಡೆ ಹಾಕ್ಬಿಡ್ತೀನಿ ಅದೊಂದು. ಹೀಗಾಗಿ ನನ್ನ ಮಹಾನಗರ ಪಾಲಿಕೆಗೆ ನಮ್ಮ ಮನೆಯಿಂದ ಹಸಿ ಕಸ ಹೋಗೋದಿಲ್ಲ, ಎಷ್ಟು ಒಣ ಕಸ ಮಾತ್ರ ಹೋಗುತ್ತೆ. ಒಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಬೇರೆಯವ್ರಿಗೂ ಸಹ ಅದನ್ನೇ ಸಲಹೆ ಕೊಡ್ತೀನಿ, ಅಥವಾ ಅಕ್ಕಪಕ್ಕದವ್ರಿಗೆ ಹೇಳ್ತೀನಿ, ನಿಮ್ದು ಈರುಳ್ಳಿ ಗಿರುಳ್ಳಿ ಏನಾದ್ರೂ ಸಿಕ್ತೈತಂದ್ರೆ ಅದನ್ನ ಜಮಾ ಮಾಡಿಡಿ, ನಾನು ಕೊಡಿ, ನನ್ನ ಗಿಡಗಳಿಗೆಲ್ಲ ಹಾಕ್ತೀನಿ ಅಂತ. ಅದರಿಂದ ಸ್ವಲ್ಪ ಕಸದ ಹೊರೆ ಕಮ್ಮಿ ಆಗುತ್ತೆ ನಮ್ಮ ಮಹಾನಗರ ಪಾಲಿಕೆಯವರು ಒಯ್ಯೋಕಂತ.

0: ಅದನ್ನ ಹೇಳ್ತೀನಿ.
1: ಆಮೇಲೆ
0: ಇನ್ನೊಂದಂದ್ರೆ ಹಸುಗಳಿಗೆ ಹೆಚ್ಚಾಗಿ ಹೇಳ್ತೀನಲ್ಲ, ಹಣ್ಣಿನ ಸಿಪ್ಪೆ ಯಾವ್ದಾದ್ರು ಬಾಳೆಹಣ್ಣು ಸಿಪ್ಪೆ ಅದು ಕೂಡ ತಿನ್ನುತ್ತೆ, ಯಾವ್ದಾದ್ರು ತಿನ್ನೋದು
1: ಅವರೆಕಾಯಿ ಸಿಪ್ಪೆ ಇರಬಹುದು, ಬಟಾಣಿ ಸಿಪ್ಪೆ ಇರಬಹುದು, ಇದನ್ನೆಲ್ಲ ಬಿಡಿಸಿರೋಂಥದ್ದು ಅದಕ್ಕೆ ತುಂಬಾ ರುಚಿಯಾಗಿ ಕೂಡ ಅಂತ ಅನ್ಸತ್ತೆ, ಅದಕ್ಕೆ ಇಷ್ಟಪಟ್ಟು ತಿನ್ನತ್ತೆ ಅದು.
0: ಹೌದು. ಆಮೇಲೆ ಇನ್ನೊಂದು ನೋಡಿ, ಯಾರಾದ್ರೂ ಗೆಸ್ಟ್ ಬರ್ತಾರೆ ಸುಮಂಗಿಲ ಇದ್ರೆ ನಮ್ ಕಡೆ ಏನ್ ಸಂಪ್ರದಾಯ, ಒಂದು ಬ್ಲೌಸ್ ಪೀಸೋ ಏನೋ ಕುಂಕುಮ ಹಚ್ಬಿಟ್ಟು ಉಡಿ ತುಂಬಿ ಬಿಡ್ತೀವಿ. ಅದು ಬ್ಲೌಸ್ ಪೀಸ್ ಏನಾಗುತ್ತೆ ಗೊತ್ತಾ ನಾಗೇಶ್ರೀ ಅವ್ರೆ, ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರಿಗೆ ಪಾರ್ಸೆಲ್ ಆಗಿ ಹೀಗೆ ಎಷ್ಟೋ ಮನೆಗಳಿಗೆ ತಲುಪುತ್ತೆ. ಅದನ್ನೇ ನಾನು ಏನ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ನಾನು ಹೊಲಿತೀನಿ, ನಾನು ಪಿಕೋ ಫಾಲ್ ಮಾಡ್ತೀನಿ, ರೀಸ್ಟಿಚ್ ಮಾಡ್ತೀನಿ, ನೈಟಿ ರೀಸ್ಟಿಚ್ ಮಾಡ್ತೀನಿ, ನನಗೆ ಸ್ವಲ್ಪ ಹೊಲಿಗೆದ ಇಂಟ್ರೆಸ್ಟ್ ಇದೆ, ಅದು ಕೂಡ ನಾನು ಮಾಡ್ತೀನಿ. ಅವಾಗ ಏನ್ ಮಾಡ್ತೀನಿ, ಸಣ್ಣ ಸಣ್ಣ ಮೊಬೈಲ್ ಪರ್ಸ್ಗಳನ್ನ ಬ್ಲೌಸ್ ಪೀಸ್ ಇಂದ ಹ್ಯಾಗ್ ಮಾಡ್ಬೇಕು, ಆಮೇಲೆ ಹ್ಯಾಂಡಲ್ ಬ್ಯಾಗ್ ಚಿಕ್ಕ ಚಿಕ್ಕ ಹ್ಯಾಂಗ್ ಅದೆಲ್ಲ ನಾನು ಮನೆಯಲ್ಲೇ ಅದೇ ಬ್ಲೌಸ್ ಪೀಸ್ ಇಂದ ಅದನ್ನೇ ಮಾಡ್ಬಿಟ್ಟು, ಅವ್ರೇನ್ ಬಂದಿರ್ತಾರಲ್ಲ ನಮ್ಮ ಮನೆಗೆ ಗೆಸ್ಟ್, ಅರ್ಶಿನ ಕುಂಕುಮ ಕೊಟ್ಟು ಅಂತ ಬ್ಯಾಗ್ ಗಳನ್ನೇ ನಾನು ಕೊಡ್ತೀನಿ. ಆದ್ರೆ ಬ್ಲೌಸ್ ಪೀಸ್ ಮಾತ್ರ ಒಟ್ಟು ಕೊಡೋದಿಲ್ಲ, ಯಾಕಂದ್ರೆ ಪರಿಸರಕ್ಕೆ ನಾವು ಯಾವ್ದು ಉಪಯುಕ್ತ ಆಗುತ್ತೆ ಅಂತದ್ದು ಕೊಟ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದು. ಆಮೇಲೆ ಇನ್ನೊಂದಂದ್ರೆ ಇನ್ನು ಅಂಗಡಿಗೆ ದಿನಸಿ ಸಾಮಾನು ತರಕ್ ಹೋದಾಗ, ಹಾಲು ಮೊಸರು ತರಕ್ ಹೋದಾಗ, ಮನೆಯಿಂದ ಸುಮಾರು ಬಟ್ಟೆಗಳ ಚೀಲಗಳನ್ನು ಕೈ ಚೀಲಗಳನ್ನು ಹೊಲ್ದಿದ್ದೀನಿ, ಅದನ್ನೇ ತಗೊಂಡ್ ಹೋಗಿ ಅದರಲ್ಲೇ ತಗೊಂಡ್ ಬರ್ತೀನಿ. ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಸಹ ನಾನು ಹೊಲ್ದ್ ಕೊಡ್ತೀನಿ, ದುಡ್ಡು ಬೇಡ ನೀವು ಅದನ್ನ ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಮೇಲೆ ನಮ್ಗೆ ಅಂಗಡಿನಲ್ಲಿ ಅದನ್ನ ಕವರ್ ನಲ್ಲಿ ಹಾಕಿ ಕೊಡ್ತಾರೆ, ಏನಾದ್ರು ಸಾಮಾನುಗಳನ್ನ ನಾನು ಮೊದಲೇ ಹೇಳ್ಬಿಡ್ತೀನಿ, ನಾನು ಮಾತ್ರ ಕವರ್ ಕೊಡ್ಬೇಡಿ, ನಾನು ಮನೆಯಿಂದ ತಂದಿದ್ದೀನಿ ಅದರಲ್ಲೇ ಹಾಕ್ಬಿಡಿ ಅಂತ ಹೇಳ್ತೀನಿ. ಇಷ್ಟು ಒಂದು ಅಳಿಲು ಸಹಾಯ ನಮ್ಮಿಂದ ಆದ್ರೆ ಪ್ರತಿಯೊಬ್ಬರಿಂದ ಆದ್ರೆ ಅದು ಎಷ್ಟೋ ನಮ್ಗೆ ಪರಿಸರಕ್ಕೆ ಒಳ್ಳೇದಂತ ನನ್ನ ಅನಿಸಿಕೆ.
1: ಖಂಡಿತವಾಗ್ಲು, ನಿಮ್ಮ ಇಷ್ಟೋ ಮಾತುಗಳನ್ನ ಕೇಳಿಸ್ಕೊಂಡು ಇಷ್ಟನ್ನು ಪಾಲಿಸ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಪ್ರತಿಯೊಬ್ರು ಕೂಡ ಎಷ್ಟೋ ಮಾಡಿದ ಹಾಗೆ, ಅದರಲ್ಲೂ ಮುಖ್ಯವಾಗಿ ನೀವು ಹೇಳಿದಂಥ ಹಸಿ ಕಸವನ್ನ ಹೊರಗಡೆ ಹಾಕೋದಿಲ್ಲ ಅನ್ನೋಂಥದ್ದು, ಅದನ್ನು ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡೋಂಥದ್ದಿರಬಹುದು, ಮತ್ತೆ ಈಗ ಪ್ಲಾಸ್ಟಿಕ್ ಕವರ್ನ ಬಳಕೆ ಎಷ್ಟು ಕಡಿಮೆ ಮಾಡಿದ್ದೀರಿ ಅಂತ, ಇವೆಲ್ಲವೂ ಕೂಡ ನಿಜಕ್ಕೂ ಗಮನಾರ್ಹವಾದಂತಹ ಕೆಲಸಗಳೇ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ಗೀತಾ ಜೋಶಿ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಗೀತಾ ಜೋಶಿ ಅವರ ಮಾತನ್ನ ಕೇಳಿಸ್ಕೊಂಡ್ರೆ, ನಿಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ರೆ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋಗೆ. ಇವತ್ತು ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ ಪರಿಸರವನ್ನ ರಕ್ಷಿಸುವುದರಲ್ಲಿ ಅವರು ಕೈಗೊಂಡಿರುವಂತಹ ಕೆಲಸಗಳ ಕುರಿತಾಗಿ ಹೇಳ್ತಾ ಇದ್ದಾರೆ. ಇದೀಗ ವಾಣಿಶ್ರೀ ಅವರು ಕಾಲ್ ಮಾಡಿದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ನಾಗಶ್ರೀ ಅವರೇ, ಆರಾಮಿದ್ದೀರಿ?
0: ಆರಾಮಿದ್ದೀನಿ, ನೀವು ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ನೋಡ್ರಿ.
0: ಮತ್ತೆ ನೀವು ಕೂಡ ಪರಿಸರದ ಕುರಿತಾಗಿ ತುಂಬಾ ಕಾಳಜಿಯನ್ನ ಹೊಂದಿರುವಂತವರು. ನೀರಿನ ಮಿತವ್ಯಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಿ.
1: ಹೌದ್ರಿ, ನಾನು ನನ್ನ ಕೈಲಾದ ಮಟ್ಟಿಗೆ ಆದಷ್ಟು ಸ್ವಲ್ಪ ನೀರನ್ನು ತುಂಬಾ ಕಡಿಮೆ ಬಳಕೆ ಮಾಡ್ತೀನಿ. ನಾನು ಎಲ್ಲಿ ನೆಸೆಸರಿ ಇದೋ ಅಲ್ಲಿ ಮಾತ್ರ, ಆಮೇಲೆ ಮನೆಯಲ್ಲಿ ಲೈಟ್ ಎಲ್ಲಿ ಬೇಕಂದ್ರೆ ಲೈಟ್ ಹಾಕೊಂಡು ಓಡಾಡೋದು, ಅನ್ನಿಸಿದ್ರೆ ಫ್ಯಾನ್ ಆನ್ ಮಾಡಿ ಎಲ್ಲಿ ಬೇಕಾದ್ರೂ ಹೋಗಿ ಕುತ್ಕೊಳ್ಳೋದು, ಇಂಥ ಕೆಲಸ ಎಲ್ಲ ನಾನು ಮಾಡಕ್ ಹೋಗಲ್ಲ. ಆಮೇಲೆ ಬೇರೆಯವ್ರ ಮನೆ ಹೋದ್ರೆ ಅದು ಯಾರ ಮನೆ ಏನು ಅಂತ ಅದೆಲ್ಲಾನು ನೋಡಕ್ ಹೋಗಲ್ಲ. ಅಲ್ಲಿ ಅನ್ನಿಸಿದ್ರೆ ಏನಾದ್ರೂ ಫ್ಯಾನ್ ಏನಾದ್ರು ಓಡ್ತಾ ಇದ್ರೆ, ಲೈಟ್ ಏನಾದ್ರೂ ಆನ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ನಾವು ಆಫ್ ಮಾಡ್ತೀನಿ, ಅವ್ರು ಏನ್ ತಿಳ್ಕೊಳ್ತಾರೆ ಅದನ್ನೆಲ್ಲ ವಿಚಾರ ಮಾಡಲ್ಲ. ಆದಷ್ಟು ಪ್ಲಾಸ್ಟಿಕ್ ನ ನಾನು ಡಸ್ಟ್ ಬಿನ್ ಅಲ್ಲೇ ಹಾಕ್ತೀನಿ. ಹೊರಗಡೆ ಏನಾದ್ರು ಮಕ್ಳು ತಿಂದ್ರು ಮಾಡಿದ್ರು ನಾನು ಬ್ಯಾಗ್ ಅಲ್ಲಿ ಹಾಕೊಳ್ತೀನಿ, ಅದನ್ನ ಹಾಕೊಂಡು ಕಾರಲ್ಲಿ ಹೋಗ್ತಿದ್ರು ಅಷ್ಟೇ. ಕಾರಲ್ಲಿ ಏನಾದ್ರು ತಿಂದ್ರು ಮಾಡಿದ್ರೆ ಎಲ್ಲ ನಾವ್ ಒಂದ್ ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಂಡಿರ್ತೀವಿ. ಇದನ್ನ ಮಾತ್ರ ನಾ ಅಲ್ಲ, ನಮ್ಮ ಮನೇಲಿರೋ ಪ್ರತಿಯೊಬ್ರು ಇದನ್ನ ಪಾಲಿಸ್ತಾರೆ.
0: ಹೌದು,
1: ಹೀಗಾಗಿ ಅದೊಂದು ನನಗೆ ಖುಷಿ ಇದೆ. ಇಷ್ಟಾದ್ರೂ ನನ್ನ ಪರಿಸರಕ್ಕೆ ನನ್ನಿಂದ ಒಂದು ಸಹಾಯ ಆಗ್ತಾ ಇದೆ. ಇಲ್ಲ ಅಂದ್ರೆ ಇಲ್ಲ ಸರ್, ಪರಿಸರ ನಾವು ತುಂಬಾ ಸಹಾಯ ತಗೊಳ್ತೀವಿ, ಆದ್ರೆ ಅದಕ್ಕೊಂದು ನಾವು ಇದು ನಮ್ಮ ನಾವು ಈ ಮೂಲಕ ನಾವು ಪರಿಸರಕ್ಕೆ ಏನೋ ಒಂದು ಇದು ಕೊಡ್ತಾ ಇದೀವಿ ಅನ್ನೋದೊಂದು ನನ್ಗೆ ಖುಷಿ ಇದೆ.
0: ನಿಜ ನಿಜ, ನಾವು ಎಷ್ಟೋ ಕಡೆ ಹೊರಗಡೆ ಹೋದಾಗೆಲ್ಲ ಕೂಡ ಪ್ರವಾಸಿ ಕ್ಷೇತ್ರದಲ್ಲಿ ಇರಬಹುದು ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ಇರಬಹುದು, ನಮ್ಮ ಮನೆಯನ್ನ ನಾವು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತೀವಿ, ಆದ್ರೆ ಅಲ್ಲಿ ಹೋದ ಕಡೆ ಎಲ್ಲಂದ್ರಲ್ಲಿ ಕಸ ಎಸ್ದು ಬರೋದಿರಬಹುದು ಅಥವಾ ಪ್ಲಾಸ್ಟಿಕ್ ಕವರ್ಗಳು ಏನೇ ಆಗ್ಲಿ, ಪ್ರತಿಯೊಂದನ್ನು ಕೂಡ ಎಸ್ದು ಬರೋದನ್ನ ಬಿಟ್ರೆ ಸರಿಯಾಗಿ ಕಸದ ಡಬ್ಬಿಯಲ್ಲೇ ಹಾಕೋದಿರಬಹುದು ಅಥವಾ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮೊಂದಿಗೆ ತಗೊಂಡ್ ಬಂದು ನಮ್ಮ ಮನೆಯ ಕಸ ಡಬ್ಬಿಗೆ ಹಾಕೋದಿರಬಹುದು. ಇಂಥದ್ದು ಕೇಳೋದಕ್ಕೆ ಹೇಳೋದಕ್ಕೆ ತುಂಬಾ ಸಣ್ಣ ಪುಟ್ಟ ಅಂತ ಅನ್ಸಬಹುದು, ಆದ್ರೆ ಅದು ತರುವಂತಹ ಬದಲಾವಣೆ ತುಂಬಾ ಗಮನಾರ್ಹವಾಗಿ ಇರುತ್ತೆ, ತುಂಬಾ ದೊಡ್ಡದಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಇಡ್ತಾ ಇರುವಂತಹ ಹೆಜ್ಜೆ ನಿಜಕ್ಕೂ ಕೂಡ ದೊಡ್ಡ ಹೆಜ್ಜೆಯೇ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಆಮೇಲೆ ಚಿಕ್ಕ ಬಾಟ್ಲ್ ನಮ್ಗೆ ವ್ಯಾನಿಟಿ ಬಾಗ್ ಎಷ್ಟು ಇರುತ್ತೋ ಅಷ್ಟೇ ಬಾಟ್ಲ್ ಈಗಂತೂ ಬೇಕಾದಂಗ್ ಸಿಕ್ಕೇ ಸಿಗುತ್ತೆ. ಅದೊಂದು ಬಾಟ್ಲ್ ನಾವು ನೀರಿನ ಬಾಟ್ಲ್ ಇಟ್ಕೊಂಡು ಹೋದ್ರೆ ಈಗಂತೂ ಎಲ್ಲ ಕಡೆ ಈಗ ನಾವು ಇದು
0: ಶುದ್ಧ ಕುಡಿಯೋ ನೀರಿನ ಘಟಕ ಇರುತ್ತೆ, ಒಳ್ಳೆ ನೀರು ಸಿಗ್ತಾ ಇರುತ್ತೆ, ನಮ್ಮ ಮನೆಯಿಂದ ನೀರನ್ನ ಕೊಂಡು ಹೋಗೋದು ಕೂಡ ತುಂಬಾ ಒಳ್ಳೇದು.
1: ಅಲ್ಲಿ ತುಂಬಕೋಬಹುದು ನಾವು ಪ್ಲಾಸ್ಟಿಕ್ ಇಂದ 20 ರೂಪಾಯಿ ಕೊಟ್ಟು 1 ಲೀಟರ್ ನೀರ್ ಬಾಟ್ಲ್ ತಗೊಳ್ಳೋದಕ್ಕಿಂತ ನಾವು ಹಾಲಿಗೆ 60 ರೂಪಾಯಿ ಕೊಡೋಕೆ ಅಳತೀವಿ ನಾವು, ಮತ್ತೆ ನೀರಿಗೆ 20 ರೂಪಾಯಿ ಕೊಟ್ಟು ತಗೊಳ್ತೀವಿ. ಅದಕ್ಕಿಂತ ಚಿಕ್ಕ ಚಿಕ್ಕ ಬಾಟ್ಲ್ ನಾವು ವ್ಯಾನಿಟಿ ಬಗ್ಗೆ ಎಷ್ಟು ಹಿಡಿಸುತ್ತೋ ಅಂತ ಒಂದು ಸೀಲಿಂಗ್ ಬಾಟ್ಲ್ ತಗೊಂಡು ನಾವು ಎಲ್ಲಿ ಬೇಕಾದ್ರೆ ನಾವು ಅದನ್ನ ತಗೋಬಹುದು, ಸಂಘರ್ಸ್ಕೋಬಹುದು. ಹೌದಲ್ವಾ?
0: ಹೌದು,
1: ಮತ್ತೆ ಇಂಥದ್ದೆಲ್ಲ ಮಾಡ್ತಾ ಇದೀನಿ ನಾನು ಎಲ್ಲ ಅದು ನಮ್ ರೇಡಿಯೋದಿಂದ ಕೇಳಿ ಕೇಳಿ. ಇಲ್ಲಪ್ಪ ನಾವು ಪರಿಸರಕ್ಕೆ ಏನಾದ್ರು ಕೊಡ್ಬೇಕು ಅಂತ ಹೇಳಿ ಇಂಥದ್ದೆಲ್ಲ ಚಿಕ್ಕ ಚಿಕ್ಕ ಪ್ರಯತ್ನ ಮಾಡ್ತಾ ಇದೀನಿ ನಾನು. ಥ್ಯಾಂಕ್ ಯು ತುಂಬಾ ಇದೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ರೀ ನಾಗಶ್ರೀ ಅವರೇ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವಾಣಿಶ್ರೀ. ಥ್ಯಾಂಕ್ ಯು,
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಸ್ನೇಹಿತರೆ, ವಾಣಿಶ್ರೀ ಧಾರವಾಡದಿಂದ ನಮ್ಮ ಜೊತೆಯಾಗಿ ಮಾತಾಡಿದ್ರು.
2: ಇದ್ದೇ ಆಗ್ಬೇಕು ಪುನಃ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರಾಯಂಬೋದಲ್ಲಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ನೀವು ಪ್ರಕೃತಿಯನ್ನು ಸಂರಕ್ಷಿಸೋಕೆ ಯಾವ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ, ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತ. ನಾವು ಶಬ್ದ ಮಾಲಿನ್ಯ ಮಾಡಲ್ಲ, ಪಟಾಕಿ ಸಿಡಿಸಿ ವಾಯು ಮಾಲಿನ್ಯ ಕೂಡ ಮಾಡೋದಿಲ್ಲ, ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿ ಅಂತ ತಿಳ್ಕೊಂಡು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಾಂತಾಚಾರ ಬೆಡಿಕೇರ್ ಅವರು ಹೇಳಿದ್ದಾರೆ, ವರ್ಷಕ್ಕೆ ಕನಿಷ್ಠ ಒಂದು ಮರವನ್ನು ನೆಡ್ತೀವಿ, ನೀರನ್ನು ಕೂಡ ಮಿತವಾಗಿ ಬಳಸ್ತೀವಿ, ಹಾಗೆ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಡಿಮೆ ಮಾಡಿದ್ದೀವಿ. ಕಸವನ್ನ ಎಲ್ಲಿ ಅಂತ ಅಂದ್ರೆ ಅಲ್ಲಿ ಎಸೆಯಿದೆ, ಜೋಪಾನವಾಗಿ ಅದನ್ನ ಸಾಲ್ಟ್ ಮಾಡಿ ಕೊಡ್ತೀವಿ. ಹಾಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಬೇರೆಯವರಲ್ಲೂ ಕೂಡ ಜಾಗೃತಿ ಮಾಡಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಗೀತಾ ಜೋಶಿ ಅವರು ಕರೆ ಮಾಡಿ ಮಾತಾಡಿದ್ರು ನಮ್ಮ ಜೊತೆ. ಮತ್ತೆ ಅಮೃತ ಅವರು ಹೇಳ್ತಿದ್ದಾರೆ, ನಮ್ಮ ಮನೆ ಮುಂದೆ ತುಂಬಾ ದೊಡ್ಡ ಜಾಗ ಇಲ್ಲ, ಇರುವ ಸ್ವಲ್ಪ ಜಾಗದಲ್ಲೇ ನಾವು ಒಳ್ಳೊಳ್ಳೆಯ ಗಿಡಗಳನ್ನ ಬೆಳೆಸಿದ್ದೇವೆ. ಹಾಗೆಯೇ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರು ಇಡೋದು ನಮ್ಮ ಮನೆಯ ಅಭ್ಯಾಸ. ಇನ್ನೊಂದು ವಿಶೇಷ ಅಂದರೆ, ನಮ್ಮ ಮನೆಯಲ್ಲಿ ಇವತ್ತಿಗೂ ಫ್ರಿಡ್ಜ್ ಇಲ್ಲ, ಕೆಲವರಿಗೆ ಇದು ಕೊರತೆ ಅಂತ ಕಾಣಿಸಬಹುದು, ಆದರೆ ನಾವು ಇದನ್ನು ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಕೊಂಡುಕೊಂಡು ಬರಲೇ ಇಲ್ಲ, ಬೇಕಾದಷ್ಟು ಮಾತ್ರ ಅಡುಗೆ ಮಾಡ್ತೀವಿ. ಹೀಗಾಗಿ ಆಹಾರದ ವ್ಯರ್ಥವೂ ಕೂಡ ಕಡಿಮೆ ಆಗಿದೆ, ವಿದ್ಯುತ್ ಬಳಕೆಯೂ ಕೂಡ ಕಡಿಮೆ ಆಗಿದೆ. ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ವಹಿಸುತ್ತೆ. ನಾವು ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾಗದಂಥ ಅಗತ್ಯ ಇಲ್ಲ, ಆದರೆ ಈ ತರಹ ಸಣ್ಣ ಸಣ್ಣ ಕೆಲಸಗಳ ಮೂಲಕವೇ ಬಹುದೊಡ್ಡ ಬದಲಾವಣೆಯನ್ನು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ಸತ್ಯ. ಹಾಗೆ ನೀವು ಕೈಗೊಂಡಿರುವಂತಹ ಕೆಲಸಗಳು ಕೂಡ ಶ್ಲಾಘನೀಯ, ಯಾಕೆಂದರೆ ನಾವು ಬರೀ ನಮ್ಮ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಒಂದು ಸ್ವಲ್ಪ ವಿಶಾಲವಾದಂಥ ಮನಸ್ಸಿನಿಂದ ನಮ್ಮ ಪ್ರಕೃತಿಯ ಕುರಿತಾಗಿ ಯೋಚನೆ ಮಾಡೋದಿರಬಹುದು, ಪ್ರಾಣಿ ಪಕ್ಷಿಗಳ ಕುರಿತಾಗಿ ಯೋಚನೆ ಮಾಡುವಂಥದ್ದಿರಬಹುದು, ನಮ್ಮನ್ನು ಇನ್ನಷ್ಟು ಮಾನವೀಯಗೊಳಿಸುತ್ತೆ. ಹಾಗೆಯೇ ಮನೆಯ ಸುತ್ತ ಗಿಡ ಮರ ಬೆಳೆಸಿದೀವಿ, ಗುಬ್ಬಚ್ಚಿಗೆ ಗೂಡು ಕಟ್ಟಿದ್ದೀವಿ, ಮತ್ತು ಆಹಾರ ಕೊಡ್ತೀವಿ, ಇದರಿಂದ ಹತ್ತಾರು ಗುಬ್ಬಚ್ಚಿಗಳು ಮನೆಯ ಅಂಗಳದಲ್ಲಿ ಇವೆ. ಮಳೆ ನೀರು ಕೊಯ್ಲು ಅಳವಡಿಸ್ಕೊಂಡಿದ್ದೇವೆ, ಅನಗತ್ಯ ವಿದ್ಯುತ್ ಬಳಸೋದಿಲ್ಲ, ಅನವಶ್ಯಕವಾಗಿ ಪ್ಲಾಸ್ಟಿಕ್ ಕೂಡ ಬಳಸೋದಿಲ್ಲ, ತುಂಬ ಕಡಿಮೆ ಬಳಸ್ತೀವಿ. ಹೊಲಕ್ಕೆ ರಸಗೊಬ್ಬರ ಕಡಿಮೆ ಮಾಡಿ ಕಾಂಪೋಸ್ಟ್ ಗೊಬ್ಬರ ಹಾಕ್ತಾ ಇದ್ದೀವಿ, ಹಸಿ ಕಸ ಒಣಕಸ ವಿಂಗಡಿಸಿ ಪಂಚಾಯಿತಿ ವಾಹನಕ್ಕೆ ಕೊಡ್ತಾ ಇದ್ದೀವಿ, ಹೆಚ್ಚಾಗಿ ಬೈಸಿಕಲ್ ಬಳಸ್ತೀವಿ ಅಂತ ಹೇಳಿ ರಾಧಾಕೃಷ್ಣ ಚಲಹಳ್ಳಿ ಮೆಸೇಜ್ ಮಾಡಿದ್ದಾರೆ. ನಿಜಕ್ಕೂ ನೀವು ಗ್ರೇಟ್ ಸರ್, ನಮ್ಮ ಕಡೆಯಿಂದ ಹೆಡ್ಸ್ ಆಫ್ ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಪ್ರಕೃತಿ ಉಳಿಸಬೇಕಾದ್ರೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕು, ಒಂದು ಗಿಡ ನೆಡಬೇಕಾದ್ರೆ ನಾವು ಸರಿಯಾದ ಸಮಯಕ್ಕೆ ನೀರು ಗೊಬ್ಬರ ಕೊಟ್ಟರೆ ಮಾತ್ರ ಗಿಡ ನೆಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟೆಯಿಂದ ಮೆಸೇಜ್ ಮಾಡಿದ್ದಾರೆ ಜೀವೂರ. ಹಾಗೆ ರಾಮಚಂದ್ರ ಅವರು, ಪರಿಸರವನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ, ನಾನು ಪ್ಲಾಸ್ಟಿಕ್ ಬಳಕೆ ಮಾಡೋದಿಲ್ಲ ಮೇಡಮ್, ಆದಷ್ಟು ಬಟ್ಟೆಯ ಕೈಚೀಲವನ್ನು ಬಳಸ್ತೀನಿ ಅಂತ ಹೇಳಿ ಷಣ್ಮುಖ ಹಳೆಬಾತಿ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಉಮರ್ ಭಾಷಾ ಹೇಳ್ತಿದ್ದಾರೆ, ನಾನು ಮನೆ ಸುತ್ತಲೂ ಗಿಡಮರ ನೆಟ್ಟಿದ್ದೇನೆ ಅಂತ ಹೇಳಿ, ತುಂಬ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಲ್ಲೊಂದು ದೊಡ್ಡ ಸಂದೇಶ ಇದೆ, ಇದರ ಕುರಿತಾಗಿ ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಹಾಡು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಪರಿಸರ ಸಂರಕ್ಷಣೆಯ ಕುರಿತಾದ ಮಾತುಕತೆ ಸಖತ್ ಜೋರಾಗಿ ನಡೀತಾ ಇದೆ. ಡಾಕ್ಟರ್ ತಮ್ಮಾರೆಡ್ಡಿ ಹೊಸಕೋಟೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ. ನಾವು ಕೂಡ ನಮ್ಮ ಒಂದು ಸಂಘದ ವತಿಯಿಂದ 10 ವರ್ಷಗಳ ಕಾಲದಿಂದ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹೊಸಕೋಟೆ ಇಲ್ಲಿ ತುಂಬಾ ಚಟುವಟಿಕೆಗಳನ್ನ ಕೈಗೊಳ್ತಾ ಇದ್ದೇವೆ, ತುಂಬಾ ಬೆಳವಣಿಗೆಯನ್ನು ತರುವುದಕ್ಕೆ ಯಶಸ್ವಿ ಕೂಡ ಆಗಿದ್ದೇವೆ. ಗಿಡಮರ ನೆಡೋದು, ಅದರ ಸಂರಕ್ಷಣೆ, ಹಾಗೆ ರಸ್ತೆಗಳ ಸ್ವಚ್ಛತಾ ಕಾರ್ಯ, ಪ್ರತಿ ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮಗಳು, ಹೀಗೆ ನಗರದ ಸ್ವಚ್ಛತಾ ಸಿಪಾಯಿಗಳು ಭಾಗವಹಿಸಿ ನಗರವನ್ನು ಸುಂದರವಾಗಿ ಇಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ವಿ. ಮತ್ತು ಜನರಲ್ಲಿ ಪ್ಲಾಸ್ಟಿಕ್ ಬಳಕೆಯ ಕುರಿತಾಗಿ ಇರಬಹುದು, ಹಾಗೆಯೇ ಪರಿಸರವನ್ನು ಉಳಿಸುವುದರ ಕುರಿತಾಗಿ ಇರಬಹುದು, ಜಾಗೃತಿಯನ್ನು ಮೂಡಿಸೋದಕ್ಕೆ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಶಸ್ವಿಯಾಗಿದ್ದೇವೆ. ಆದರೂ ಕೂಡ ಜನರಲ್ಲಿ ಇದರ ಕುರಿತಾಗಿ ಅರಿವಿನ ಕೊರತೆ ಮತ್ತು ಇಚ್ಛಾಶಕ್ತಿಯ ಕೊರತೆ ಕಂಡು ಎಷ್ಟೋ ಸಲ ಬೇಸರ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾಗಶ್ರೀ, ಇವತ್ತು ನಿಮ್ಮ ಜೊತೆಯಲ್ಲಿ ಕರೆಯಲ್ಲಿ ಮಾತಾಡಿ ಅಂತ ಹೇಳಿ ಮಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ, ನಾವೆಲ್ಲ ಪರಿಸರದಿಂದ ಎಷ್ಟೆಲ್ಲ ಪಡೆದುಕೊಳ್ತಾ ಇದ್ದೇವೆ, ಹಾಗಾಗಿ ಎಲ್ಲರೂ ಜೊತೆಗೂಡಿ ಉತ್ತಮ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕೃಷ್ಣವೇಡಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿ, ನಾನು ನನ್ನ ಮನೆಯ ಸುತ್ತ ಗಿಡ ಮರಗಳನ್ನು ಬೆಳೆಸ್ಕೊಂಡಿದ್ದೀನಿ, ಹಾಗೆಯೇ ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ಮನೆಯಿಂದಲೇ ಕೈಚೀಲವನ್ನು ತೆಗೆದುಕೊಂಡು ಹೋಗ್ತೀನಿ, ಸುಮ್ಮನೆ ಎಕ್ಸ್ಟ್ರಾ ಕವರ್ಗಳನ್ನ ಅಂತೂ ಕೇಳಿ ತೆಗೆದುಕೊಂಡು ಬರೋದಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಹೇಳ್ತಿದ್ದಾರೆ, ನಾವು ಕೂಡ ನಮ್ಮ ಅಂಗಡಿ ಮುಂದೆ ರಸ್ತೆ ಬದಿಯಲ್ಲಿ 2 ಒಳ್ಳೆಯ ಹೊಂಗೆ ಮರಗಳನ್ನು ಬೆಳೆಸ್ತಾ ಇದ್ದೇವೆ, ಅದನ್ನು ರಕ್ಷಿಸ್ತಾ ಇದ್ದೇವೆ ಅಂತ ಹೇಳಿ. ಮತ್ತು ಪರಿಸರದ ಬಗ್ಗೆ ಮಕ್ಕಳಲ್ಲಿ ನಾವು ಮನೆಯಿಂದಲೇ ಚೆನ್ನಾಗಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಹೇಳ್ತಿದ್ದಾರೆ. ಮತ್ತೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದಕ್ಕೆ ಪೂರ್ತಿ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ರಾಮಸಾಗರದಿಂದ ಬಿಎಂ ವಿಶ್ವನಾಥ ಅವರು ಹೇಳಿದ್ದಾರೆ, ಸ್ವಚ್ಛತೆಯ ಬಗ್ಗೆ 2 ಮಾತುಗಳು ಹೇಳೋದಾದರೆ, ಹಳ್ಳಿ ಊರುಗಳಲ್ಲಿ ಸ್ವಚ್ಛತೆ ಕಂಡು ಬರೋದು ಬಹಳ ವಿರಳ, ಆದರೆ ನಾನು ನಮ್ಮ ದಾರಿ ದೀಪಗಳು ಹಾಗೆ ಉರಿತಾ ಇರುತ್ತೆ ಬೆಳಗಿನ ಹೊತ್ತಾದರೂ ಕೂಡ, ಅವುಗಳನ್ನ ನೋಡಿದ ತಕ್ಷಣ ಆಫ್ ಮಾಡ್ಕೊಳ್ತೀನಿ. ಮತ್ತು ನೀರಿನ ಟ್ಯಾಂಕು, ಕೊಳಾಯಿ ಎಲ್ಲಾದರೂ ಸೋರ್ತಾ ಇದ್ರೆ ಅದನ್ನು ತಕ್ಷಣ ರಿಪೇರಿ ಮಾಡಿಸ್ತೀನಿ. ಇದೆಲ್ಲ ಕೂಡ ಸಣ್ಣ ಕೆಲಸ ಅಂತ ನಿಮ್ಗೆ ಅನಿಸ್ಬಹುದು, ಆದರೂ ಕೂಡ ಇವೆಲ್ಲ ಮಹತ್ತರ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತೆ ದಾರಿಯಲ್ಲಿ ಕಸ ಕಂಡ್ರೆ ಅದನ್ನು ಕಸದ ಗಾಡಿ ಬರೋ

ತನಕ ಕಾದಿದ್ದೋದಕ್ಕೆ ತುಂಬಿಸಿ ಕಳಿಸುವಂತಹ ವ್ಯವಸ್ಥೆ ಕೂಡ ಮಾಡ್ತೀನಿ. ಅಲ್ಲಿ ಇಲ್ಲಿ ಬಿದ್ದಂತಹ ಪ್ಲಾಸ್ಟಿಕ್ ಕವರ್ಗಳು, ಬಾಟಲ್ಗಳು, ಅವುಗಳನ್ನ ಕಸ ಬಿಸಾಡದ ಹಾಗೆ ಜಾಗೃತಿ ಮೂಡಿಸೋದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೂಡ ಪರಿಸರ ಸಂರಕ್ಷಣೆಯಲ್ಲಿ ನಿಮಗೆ ತೋಚಿದ ನೆಲೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಕಡೆ ಗೌರವಕ್ಕೆ ಅರ್ಹರೆ. ಯಾಕೆ ಅಂತಂದರೆ ಪರಿಸರದ ಕುರಿತಾಗಿ ಯಾರೋ ಒಬ್ರು ಇಬ್ಬರು ಮಾತಾಡೋದು, ಯಾರೋ ಒಬ್ರು ಇಬ್ಬರು ಕೆಲಸವನ್ನು ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೆಲ್ಲರೂ ತಂಡವಾಗಿ, ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದೊಂದು ಹೆಜ್ಜೆಯನ್ನು ಇಟ್ಟರೂ ಕೂಡ ಅದು ತುಂಬ ದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಮನೆಯಲ್ಲಿ ಹಸಿ ಕಸವನ್ನು ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡಿಕೊಂಡು ನಿಮ್ಮ ಮನೆಯ ಗಿಡಗಳಿಗೆ ಹಾಕುವಂಥದ್ದಿರಬಹುದು. ಸಾವಯವ ಗೊಬ್ಬರನೂ ಆಗುತ್ತೆ ಮತ್ತು ಹಸಿ ಕಸದ ಬರ್ಡನ್ ಕೂಡ ಕಡಿಮೆ ಆಗುತ್ತೆ ಪಾಲಿಕೆಗೆ. ಇದಲ್ಲದೆ ಒಣಕಸವನ್ನು ಕೂಡ ಸರಿಯಾಗಿ ವಿಂಗಡಣೆ ಮಾಡಿಕೊಡುವಂಥದ್ದಿರಬಹುದು. ಮತ್ತು ಆದಷ್ಟು ಬೇಡದೇ ಇರುವಂಥ ಐಟಮ್ಗಳನ್ನ ತೆಗೆದುಕೊಳ್ಳದೇ ಇರೋದಿರಬಹುದು. ಕೊಳ್ಳು ಬಾಕತನ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸ್ಕೊಂಡಿದೆ ಅಂದರೆ ಪ್ರತಿ ದಿನ ಪ್ರತಿ ಮನೆಗೆ ಒಂದಲ್ಲ ನಾಲ್ಕು ಪಾರ್ಸೆಲ್ಗಳು ಬರ್ತಾನೆ ಇರುತ್ತೆ. ಅದು ಯಾವುದು ಅಂಗಡಿಯಲ್ಲಿ ಸಿಗದೇ ಇರುವಂಥ ವಸ್ತುನ ಅಥವಾ ನಮಗೆ ಅಂಗಡಿಗೆ ಹೋಗೋದಕ್ಕೆ ಸಮಯನೇ ಇಲ್ವಾ? ಖಂಡಿತವಾಗ್ಲೂ ನಮಗೆ ಸಮಯ ಇದೆ, ಬೇಕಾದಷ್ಟು ಸಮಯ ಇದೆ, ಆದರೆ ಅಂಗಡಿಗೆ ಹೋಗೋ ಮನಸ್ಸಿಲ್ಲ ಅನ್ಸುತ್ತೆ ಅಷ್ಟೇ. ಹಾಗಾಗಿ ಇವೆಲ್ಲ ಕೂಡ ಎಷ್ಟು ಪಾರ್ಸೆಲ್ ಕವರ್ಗಳನ್ನ ಬೇಡತ್ತೆ ಅಲ್ವಾ, ಎಷ್ಟು ಟ್ರಾನ್ಸ್ಪೋರ್ಟ್ಗಾಗಿ ಎಷ್ಟು ಪೆಟ್ರೋಲ್ ವ್ಯಯ ಆಗತ್ತೆ ಅಲ್ವಾ, ಇದನ್ನೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನಮಗೇನು ವಸ್ತುಗಳು ಬೇಕು ಅದನ್ನು ನೀಟಾಗಿ ಪಟ್ಟಿ ಮಾಡಿಕೊಂಡು ಒಂದು ಸಲ ನಾವೇ ಹೋಗಿ ತಂದುಕೊಳ್ಳೋದ್ರಿಂದ ಹಣದ ಉಳಿತಾಯ ಕೂಡ ಆಗತ್ತೆ, ಮತ್ತು ಪರಿಸರದ ಮೇಲೆ ನಾವು ಹಾಕ್ತಾ ಇರೋವಂಥ ಬರ್ಡನ್ ಕೂಡ ಕಡಿಮೆ ಆಗುತ್ತೆ. ಕಾರ್ಬನ್ ಫುಟ್ ಪ್ರಿಂಟ್ನ ಕಡಿಮೆ ಮಾಡೋದು ಅಂತ ಹೇಳ್ತೀವಲ್ಲ, ಅದು ಈ ರೀತಿ ಸಣ್ಣ ಪುಟ್ಟ ವ್ಯವಸ್ಥೆಯ ಮೂಲಕವೇ ನಾವು ಮಾಡ್ಕೊಳ್ತಾ ಹೋಗಬಹುದು. ಒಂದು ಕಾಲಕ್ಕೆ ತರಕಾರಿ ಒಂದು 5 ದಿನ 6 ದಿನಕ್ಕೆ ಆಗೋಷ್ಟನ್ನು ನಾವು ಹೋಗಿ ತೆಗೆದುಕೊಂಡು ಬರ್ತಾ ಇದ್ವಿ, ತಂದು ತುಂಬಿಸ್ಕೊಳ್ತಾ ಇದ್ವಿ. ಆದರೆ ಇವಾಗ ಎಲ್ಲದಕ್ಕೂ ಕೂಡ 2 ನಿಮಿಷದಲ್ಲಿ ಬರುತ್ತೆ, 10 ನಿಮಿಷದಲ್ಲಿ ಬರುತ್ತೆ, 15 ನಿಮಿಷದಲ್ಲಿ ಬರುತ್ತೆ ಅಂತ ಮುಗಿಬಿದ್ದು ನಾವು ನಮ್ಮ ಆಲೋಚನೆ ಮಾಡುವಂತಹ ಶಕ್ತಿಯನ್ನೇ ಕಳೆದುಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅಂದರೆ ಪ್ಲಾನಿಂಗನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಮತ್ತು ಸಭೆ ಸಮಾರಂಭಗಳಲ್ಲೂ ಕೂಡ ಇರಬಹುದು, ಪ್ರತಿಯೊಬ್ಬರಿಗೂ ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲಿ 300 ml 500 ml ನೀರು ಕೊಡೋದ್ರ ಬದಲಾಗಿ ಮುಂಚೆ ಇದ್ದ ಹಾಗೆಯೇ ನಾವು ಸ್ಟೀಲ್ ಲೋಟಗಳಲ್ಲಿ ನೀರನ್ನು ಇಡೋವಂಥ ಪದ್ಧತಿಯನ್ನು ಮತ್ತೆ ವಾಪಸ್ ತರಬಹುದಾಗಿದೆ. ಹಾಗೆಯೇ ಪ್ಲಾಸ್ಟಿಕ್ ಚೀಲಗಳನ್ನ ಎಲ್ಲೆಲ್ಲೇ ಬಳಸೋದಕ್ಕೆ ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಬಳಕೆ ಮಾಡಿದ್ರೆ ಒಳ್ಳೆಯದು. ಮತ್ತು ಇನ್ನೇನು ಹಬ್ಬಗಳ ಸಾಲು ಕೂಡ ಶುರುವಾಗ್ತಾ ಇದೆ, ಯಾವುದೆಲ್ಲ ಕೂಡ ಉಪಯೋಗಕ್ಕೆ ಬರುತ್ತೆ ಅಂಥವನ್ನು ಹೆಚ್ಚಾಗಿ ಕೊಡೋಣ. ಯಾವುದು ಉಪಯೋಗಕ್ಕೆ ಬರಲ್ಲ, ಸುಮ್ಮನೆ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅದು ಒಂದು ಕಸದ ರಾಶಿಯನ್ನು ಸೃಷ್ಟಿ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೆ, ಅಂತಹ ಒಂದು ಪದ್ಧತಿಗೆ ನಿಷೇಧ ಹೇರೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೆಸೇಜ್ ಕಳಿಸೋದಕ್ಕೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ, 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ಮತ್ತಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಮೀನಿನಲ್ಲಿ ಸಾಲು ಸಾಲು ಗಿಡಗಳನ್ನ ಬೆಳೆಸಿದ್ದೀನಿ, ಮುಂದೆ ಮಕ್ಕಳಿಗೆ ತೊಂದರೆ ಬಂದರೆ ಅವೇ ಕೈ ಹಿಡಿದು ನಡೆಸುತ್ತೆ. ನಾವು ಯಾವಾಗಲೂ ಕೂಡ ಪರಿಸರದ ಜೊತೆ ಹೋದ್ರೇ ಉತ್ತಮ ಅಲ್ವಾ? ಇದೇ ನಾವು ಕೊಡುವಂತಹ ಗೌರವ. ಗಿಡ ನೆಡೋದು ನನ್ನ ಆಲ್ ಟೈಮ್ ಹವ್ಯಾಸ, ಪರಿಸರದ ಜೊತೆ ಸಾಗೋದು ನನ್ನ ಅಭ್ಯಾಸ ಅಂತ ಹೇಳಿ ಸಿಕ್ಕಾಪಟ್ಟೆ ಪಂಚ್ ಲೈನ್ಸ್ನ ಕಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ನಿಮ್ಮ ಸಂದೇಶ ಓದೋದಕ್ಕೆ ಖುಷಿ ಆಗ್ತಾ ಇದೆ. ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರ್ಕಲ್ಗೂಡ್ನಿಂದ ಈ ಒಂದು ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಸುರೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಒಂದು ಗಿಡವನ್ನು ನೆಟ್ಟು ಅದು ಹೆಮ್ಮರ ಆದರೆ ಅದೇ ಆತ ಪರಿಸರಕ್ಕೆ ಕೊಡ್ತಾ ಇರುವಂಥ ದೊಡ್ಡ ಕೊಡುಗೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಂಪೂರ್ಣ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: do Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಸರಿ, ಹಾಗಾದರೆ ನಾನ್ ಸ್ಟಾಪ್ ಸಂಜೆಯಲ್ಲಿ ಹಾಡುಗಳನ್ನು ಕೇಳ್ತಾ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಗೊತ್ತಾ? ಇವತ್ತು ಎಷ್ಟೋ ಜನಕ್ಕೆ ಹಾಬೀಸ್ ಅಂತ ಒಂದಿಷ್ಟು ಇರುತ್ತೆ, ಹವ್ಯಾಸ ಅಂತೀವಿ ನಾವು. ಇನ್ನು ಕೆಲವ್ರಿಗೆ ಪ್ಯಾಷನ್ ಅಂತ ಒಂದಿಷ್ಟು ಸ್ಕಿಲ್ಸ್ಗಳಿರುತ್ತೆ. ಸೊ ಪ್ಯಾಷನ್, ಹಾಬೀಸ್ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಪ್ಯಾಷನ್ಗೆ ನೀವೇ ಇಷ್ಟಪಟ್ಟು ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ತೀರಾ, ಹಾಬೀಸ್ಗೆ ನೀವು ಫ್ರೀ ಟೈಮಲ್ಲಿ ಅದನ್ನು ಮಾಡೋವಂಥದ್ದಾಗಿರುತ್ತೆ. ಇದೆರಡನ್ನು ನಿಮ್ಮ ಸೈಡ್ ಬಿಸ್ನೆಸ್ ಅಥವಾ ಸೈಡ್ ಇನ್ಕಮ್ ಆಗಿ ಮಾಡೋದು ಹೇಗೆ ಅದನ್ನು ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ಡಿಸ್ಕಸ್ ಮಾಡೋಣ. ನಿಮಗೇನಾದರೂ ಐಡಿಯಾಸ್ ಗೊತ್ತಿದ್ರೆ ಅಥವಾ ನೀವು ಅದನ್ನು ಆಲ್ರೆಡಿ ಮಾಡ್ತಾ ಇದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಎಲ್ಲದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013 9408010013 ಅಂತ ಹೇಳ್ತಾ ಬೇಗ ಬೇಗ ನಿಮ್ಮ ಐಡಿಯಾಸ್ಗಳು, ನಿಮ್ಮ ಅಭಿಪ್ರಾಯಗಳು ನಮ್ಮನ್ನು ಬಂದು ತಲುಪಲಿ. ಸದ್ಯಕ್ಕೆ ಗೀತೆ ಕೇಳಿ, ಎಂಜಾಯ್ ಮಾಡಿ.

ಸಾಕಷ್ಟು ಜನ ದುಡ್ಡು ಮಾಡಬೇಕು ಅಥವಾ ಇವಾಗಿನ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಏನು ಮಾಡ್ತೀರಾ, ನಿಮ್ಮ ಹವ್ಯಾಸಗಳಿಗೆ ನಿಮ್ಮ ಪ್ಯಾಷನ್ಗೆ ಸಮಯ ಕೊಡೋದನ್ನೇ ಮರ್ತುಬಿಟ್ಟಿರ್ತೀರ. ಸೊ ಬೆಳಿಗ್ಗೆ 7 ಆಫೀಸ್ಗೆ ಹೋಗು, ಕೆಲಸಕ್ಕೆ ಹೋಗು, ಸಂಜೆ ಬಾ, ಸುಸ್ತಾಗಿರುತ್ತೆ. ಗೃಹಿಣಿಯರಾದರೆ ಮನೇಲಿ ಕೆಲಸ ಮಾಡು, ಊಟ ಮಾಡು, ಮಲ್ಕೋ, ಅಷ್ಟೇ ಯಾಕೆ ಹೋಗ್ಬಿಟ್ಟಿರುತ್ತೆ. ಯಾವುದೋ ಒಂದು ದಿವಸ ಕೂತ್ಕೊಂಡು ನೋಡಿದಾಗ, ಅರೆ ನನ್ನ ಕಾಲೇಜ್ ಟೈಮಲ್ಲಿ ಓದುವಾಗ, ನನ್ನ ಒಂದು ಟೀನೇಜ್ ಟೈಮಲ್ಲಿ ಎಷ್ಟೆಲ್ಲ ನನ್ನ ಹಾಬೀಸ್ ಇತ್ತಲ್ವ, ಎಷ್ಟೆಲ್ಲ ಪ್ಯಾಷನ್ ಇತ್ತು ನನಗೆ, ಅದನ್ನೆಲ್ಲ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೆ, ಈಗ ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇನ್ ಕೇಸ್ ಯಾವುದೋ ಒಂದು ನಿಮ್ಮ ಕೆಲಸ ಸಡನ್ನಾಗಿ ಕೆಲಸ ಹೋಗ್ಬಿಡತ್ತೆ, ಅಥವಾ ಏನೋ ಒಂದು ಫೈನಾನ್ಷಿಯಲಿ ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಡತ್ತೆ, ನಿಮ್ಮ ದುಡಿಮೆಗಿಂತ ಜಾಸ್ತಿ ಅಮೌಂಟ್ ಯಾವುದಕ್ಕೋ ಬೇಕಾಗ್ಬಿಡತ್ತೆ, ಅಂಥ ಟೈಮ್ನಲ್ಲಿ ಕುಗ್ತೀರ? ಅದಕ್ಕೆ ಹೇಳಿದ್ದು, ಅಂಥ ಟೈಮ್ನಲ್ಲಿ ನಿಮ್ಮನ್ನು ಕೈ ಹಿಡಿಯೋದೆ ಈ ಪ್ಯಾಷನ್ ಅಥವಾ ಹಾಬೀಸ್ ಏನಿದೆ ಅಲ್ಲ ನಿಮ್ಮದು. ಅದು ಫಾರ್ ಎಕ್ಸಾಂಪಲ್, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು ಯೋಗ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ. ನಿಮಗೆ ಯೋಗ ಬರುತ್ತೆ, ಚೆನ್ನಾಗಿ ಬರುತ್ತೆ, ಯೋಗಾಭ್ಯಾಸ ಗೊತ್ತು, ಎಲ್ಲ ಆಸನಗಳ ಹೆಸರು ಗೊತ್ತು, ಹೇಗೆ ಮಾಡೋದು ಅಂತ ಗೊತ್ತು. ಅದನ್ನೇ ನೀವು ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ, ಅಥವಾ ಒಂದು ನೀವು ಸಂಜೆ ಆಫೀಸಿಂದ ಬಂದ ಮೇಲೆ, ಅಥವಾ ಅರ್ಲಿ ಮಾರ್ನಿಂಗ್ ನೀವು ಫ್ರೀ ಟೈಮ್ನಲ್ಲಿ ಯೋಗ ಹೇಳಿಕೊಟ್ರೆ ಒಂದಿಷ್ಟು ಜನಕ್ಕೆ, ಅವರಿಂದ ನಿಮಗೆ ಒಂದು ಸೈಡ್ ಇನ್ಕಮ್ ಬರುತ್ತೆ. ಪಾಕೆಟ್ ಮನಿಗೆ ಅಂತ ಏನು ನಾವು ಹೇಳ್ತೀವಲ್ವ, ಆ ಒಂದು ಅಮೌಂಟನ್ನ ನೀವು ನಿಮ್ಮ ಪಾಕೆಟ್ ಮನಿ ಥರ ಯೂಸ್ ಮಾಡ್ಕೋಬೋದು. ಇಲ್ವಾ, ಸಡನ್ ಕೆಲಸ ಹೋಯಿತು, ಪ್ಲ್ಯಾನ್ ಬಿ ನಿಮ್ಮ ಹತ್ರ ರೆಡಿ ಇರುತ್ತೆ, ಅದನ್ನೇ ನೀವು ಫುಲ್ ಟೈಮ್ ಜಾಬ್ ಆಗಿ ಕೂಡ, ಪ್ರೊಫೆಷನ್ ಆಗಿ ಕೂಡ ತಗೋಬಹುದು. ಹೀಗೆ ಸಾಕಷ್ಟು ಜನ ತಮ್ಮ ಹಾಬೀಸ್ನ ಸೈಡ್ ಬಿಸ್ನೆಸ್ ಆಗಿ ಆಲ್ರೆಡಿ ಮಾಡ್ತಾ ಇರ್ತಾರೆ, ಅವರಿಗೆ ಬ್ಯಾಕಪ್ ಅಂತ ಒಂದು ಉದ್ಯೋಗ ಇರುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಈ ಥರ ಮಾಡ್ತಾ ಇದ್ರೆ ಹೇಗಿರುತ್ತೆ, ನಿಮ್ಮ ಅನುಭವ ಹೇಗಿದೆ, ಹೇಗೆ ಆಗ್ತಾ ಇದೆ, ಪ್ರತಿಯೊಂದನ್ನು ನೀವು ಬರ್ದು ಕಳಿಸ್ಬೋದು. ನಿಮ್ಮ ಒಂದು ಉದಾಹರಣೆ ಬೇರೆಯವ್ರಿಗೆ ಸಹಾಯ ಆಗ್ಬೋದು ಅಲ್ವಾ. ಸೊ ನಮ್ಮ ವಾಟ್ಸಪ್ 9480901013 ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಹಾಬೀಸ್ನ ಅಥವಾ ಪ್ಯಾಷನ್ನ ನಮ್ಮ ಸೈಡ್ ಇನ್ಕಮ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಹೇಳ್ತಾ ಇದ್ದಾರೆ, ಶುಭ ಸಂಜೆ ಸ್ವಾತಿ ಮೇಡಮ್. ವಿಷಯದ ಕುರಿತು ಹೇಳೋದಾದರೆ, ನಾನು ಡಿಗ್ರಿ ವ್ಯಾಸಂಗ ಮಾಡುವಾಗ ಸಾಯಂಕಾಲ ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಮನಿ ಪಾಠ ಹೇಳ್ಕೊಡ್ತಿದ್ದೆ, ಅಂದರೆ ಟ್ಯೂಷನ್ ಹೇಳ್ಕೊಡ್ತಿದ್ದೆ. ಇದರ ಜೊತೆಗೆ ನನ್ನ ಜ್ಞಾನ ಕೂಡ ಬೆಳೆದು ದುಡ್ಡಿನ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನನಗೂ ಸಾಕಷ್ಟು ಅನುಕೂಲ ಆಯಿತು ಆ ದಿನಗಳಲ್ಲಿ ಅಂತ. ಹೌದು, ಯಾವುದೇ ಒಂದು ವಿದ್ಯೆ ಆದ್ರೂ ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟಷ್ಟು, ಕಲಿಸಿಕೊಟ್ಟಷ್ಟು ನಮ್ಮ ಜ್ಞಾನ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ನಮಗೆ ಅದರದ್ದೊಂದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ನಾವು ನಮ್ಮ ವಿದ್ಯೆನ ನಮ್ಮ ಹತ್ರನೇ ಇಟ್ಕೊಂಡ್ರೆ ಅದು ಎಲ್ಲೋ ಮರ್ತು ಹೋಗ್ಬೋದು ಅಥವಾ ಏನೋ ಆಗ್ಬೋದು, ಬಟ್ ಬೇರೆಯವ್ರಿಗೆ ಹೇಳ್ಕೊಟ್ಟಷ್ಟು ಅದರ ಒಂದು ಜ್ಞಾನ ಭಂಡಾರ ಜಾಸ್ತಿ ಆಗುತ್ತೆ. ಸಾಕ್ಷಿಯವರು ಮೈಸೂರಿಂದ ಹೇಳ್ತಾ ಇದ್ದಾರೆ, ನಾನು ಮುಂಚೆ ಪ್ರೈಮರಿ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಗಾರ್ಡ್ನಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫ್ರೀ ಟೈಮ್ನಲ್ಲಿ ನಾನು ನಮ್ಮ ಮನೆಯ ಟೆರೆಸ್ನಲ್ಲಿ ಗಾರ್ಡ್ನಿಂಗ್ ಮಾಡ್ತಾ ಇದ್ದೆ. ಹಾಗೆಯೇ ಒಂದಷ್ಟು ಹಣ್ಣುಗಳ ಗಿಡಗಳನ್ನು ಹಾಕಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನೀನು ಯಾಕೆ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡಬಾರ್ದು, ಗಾರ್ಡ್ನಿಂಗ್ ಹೇಗೆ ಮಾಡಬೇಕು, ಸಿಟಿಗಳಲ್ಲಿ ಟೆರೆಸ್ ಗಾರ್ಡನ್ ಕ್ಲಾಸಸ್ನ ಟೆರೆಸ್ ಗಾರ್ಡನ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ಬಹುದಲ್ಲ, ಅದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ನಾನು ಅದನ್ನೇ ಮಾಡಿದೆ. ಸಾಕಷ್ಟು ಜನ ಇವಾಗ ನನಗೆ ಕಾಲ್ ಮಾಡಿ ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ, ಎಷ್ಟೋ ಜನ ನೀವು ಕ್ಲಾಸ್ ಮಾಡಿದ್ರೆ ನಾವು ಅಟೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ನನಗೂ ಇದನ್ನು ಸೈಡ್ ಬಿಸ್ನೆಸ್ ಆಗಿ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ, ಬಟ್ ಇನ್ನೂ ಅದನ್ನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಅವರು ಹುಬ್ಬಳ್ಳಿಯಿಂದ, ಮೇಡಮ್ ನನಗೆ ಮ್ಯೂಸಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಮ್ಯೂಸಿಕಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ಸುಗಮ ಸಂಗೀತ ಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡ್ತೀನಿ, ಹಾಗಾಗಿ ಅದರ ಒಂದು ಕ್ಲಾಸಸ್ನ ಮಾಡಬೇಕು. ಆದರೆ ಎಲ್ಲಿ ನಾನು ತುಂಬ ಚೆನ್ನಾಗೇನೋ ಕಲ್ತಿಲ್ವಲ್ಲ, ಸೊ ಮಕ್ಕಳು ಬರ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಇದೆ. ಇನ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಯಾಕಂದರೆ ಆ ಒಂದು ಹವ್ಯಾಸದಿಂದ ನನ್ನ ಮನಸ್ಸಿಗೆ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ, ಅವರಿಗೆ ಒಂದು ಒಳ್ಳೆಯ ವಿದ್ಯೆ ಗೊತ್ತಿರುತ್ತೆ, ಹವ್ಯಾಸ ಇರುತ್ತೆ, ಆದರೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಹೇಗೆ ಅದನ್ನು ಇನ್ಕಮ್ ಬರೋ ಥರ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಅದರಿಂದ ಹೇಗೆ ದುಡ್ಡು ಮಾಡ್ಬೋದು, ಈಗ ಎಷ್ಟೋ ಜನಕ್ಕೆ ಮ್ಯೂಸಿಕ್ ಗೊತ್ತಿರುತ್ತೆ, ಡ್ಯಾನ್ಸ್ ಗೊತ್ತಿರುತ್ತೆ, ಯೋಗ ಗೊತ್ತಿರುತ್ತೆ, ಗಾರ್ಡ್ನಿಂಗ್ ಗೊತ್ತಿರುತ್ತೆ, ಅಥವಾ ಅವರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ತುಂಬ ಚೆನ್ನಾಗಿರುತ್ತೆ, ಬಟ್ ಅದನ್ನು ಅವರ ಒಂದು ಸೈಡ್ ಇನ್ಕಮ್ ಹೇಗೆ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾರ ಹತ್ರ ಕೇಳಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲ್ಲ. ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ನಾನ್ಸ್ಟಾಪ್ ಸಂಜೆಯಲ್ಲಿ. ಅದಕ್ಕೂ ಮುಂಚೆ ಒಂದು ಬ್ಯೂಟಿಫುಲ್ ಗೀತೆಯನ್ನು ಕೇಳಿ. ನಿಮಗೂ ಏನಾದರೂ ಐಡಿಯಾಸ್ ಇದ್ದರೆ ನೀವು ಕೂಡ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಅಂತ ಹೇಳ್ತಾ ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ FM ರೇನ್ಬೋ.
4: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬೆಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಹಾಡುಗಳನ್ನು ಕೇಳ್ತಾ ನಮ್ಮ ಹಾಬೀಸ್ ಅಥವಾ ಪ್ಯಾಷನ್ನ ನಮ್ಮ ಸೈಡ್ ಇನ್ಕಮ್ ಆಗಿ ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಎಷ್ಟೋ ಸಲ ಏನಾಗುತ್ತೆ, ನೀವು ಓದುವಾಗಿನ ಟೈಮ್ ಅಥವಾ ಇನ್ನೇನೋ ಒಂದು ಕಾಲೇಜು ಅಥವಾ ಇವಾಗ ಹೇಗೆ ಅಂದರೆ ಯುವಕ ಯುವತಿಯರಲ್ಲಿ ಯಂಗ್ಸ್ಟರ್ಸಲ್ಲಿ ಪ್ರತಿದಿನ ಅಪ್ಪ ಅಮ್ಮನ ಹತ್ರ ನನಗೆ ಆ ದುಡ್ಡು ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ಅಂತ ಪಾಕೆಟ್ ಮನಿ ಕೇಳೋದಕ್ಕೆ ಹೆಸಿಟೇಟ್ ಮಾಡ್ತಾ ಇರ್ತಾರೆ. ಸೊ ಆಗ ನೀವಿವಾಗ SLC ಓದ್ತಾ ಇದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ತಗೋಬೋದು, ಅಥವಾ ನೀವು ಡಿಗ್ರಿ ಮಾಡ್ತಾ ಇದ್ರೆ PUC ಮಕ್ಕಳಿಗೆ ಟ್ಯೂಷನ್ ತಗೋಬೋದು. ಹೀಗೆ ಇನ್ನೂ ದೊಡ್ಡವರಾದ್ರೂ ಅಷ್ಟೇ, ಈಗ ನೀವೇನೋ ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ತೀರ, ಸಂಜೆ ಆಫೀಸಿಂದ ಮನೆಗೆ ಬರ್ತೀರಾ, ಸಂಜೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೀ ಆದಮೇಲೆ ಒಂದು 7-8 ಅಥವಾ ನೈಟ್ ಟೈಮ್ ಅಥವಾ ಹೋಮ್ ಟ್ಯೂಷನ್ ಕೂಡ ಇವಾಗ ಇದೆ. ಸೊ ಇಲ್ಲ ಬೆಳಿಗ್ಗೆ ಹೊತ್ತು ನೀವು ಫ್ರೀ ಇದ್ದೀರಾ ಅಂದರೆ ಟ್ಯೂಷನ್ ಮಾಡ್ಬೋದು. ಸೊ ಈ ಟ್ಯೂಷನ್ ಮಾಡೋದ್ರಿಂದ ನಿಮಗೆ ಒಂದು ಇನ್ಕಮ್ ಬರುತ್ತೆ, ಇನ್ನೊಂದು ನಿಮ್ಮ ಜ್ಞಾನ ಭಂಡಾರ ಜಾಸ್ತಿ ಆಗುತ್ತೆ, ಅಪ್ಡೇಟ್ ಆಗ್ತಾ ಇರ್ತೀರ ಈಗಿನ ಒಂದು ಸಿಲೆಬಸ್ಸಾಗೆ. ನಿಮ್ಮ ಮಕ್ಕಳಿಗೂ ಹೆಲ್ಪ್ ಆಗ್ಬೋದು, ಮೊಮ್ಮಕ್ಕಳಿಗೂ ಹೆಲ್ಪ್ ಆಗ್ಬೋದು. ಇನ್ನು ಟ್ಯೂಷನ್ ಆಯಿತು, ಟೈಲರಿಂಗ್, ಯಾರ್ಯಾರೆಲ್ಲ ಟೈಲರಿಂಗ್ ಕಲ್ತಿದ್ದೀರಾ, ಇವಾಗ ಟೈಲರಿಂಗಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ, ಅದು ಜೆಂಟ್ಸ್ದಾಗಿರಲಿ ಲೇಡೀಸ್ದಾಗಿರಲಿ. ನಿಮಗೆ ಜಸ್ಟ್ ಒಂದು ಬ್ಲೌಸ್ ಹೊಲಿಯೋಕ್ಕೆ ಬರಬೇಕು ಅಂತಲೇ ಏನಿಲ್ಲ, ಚೂಡಿದಾರ್ ಹೊಲಿತೀರಾ ಅಥವಾ ಇನ್ನೇನೋ ಫ್ರಾಕ್ ಹೊಲಿತೀರಾ, ಬೇರೆ ಏನು ಅದೇನು ಬೇಡಪ್ಪ, ಜಸ್ಟ್ ನೀವು ಥ್ರೆಡ್ ವರ್ಕ್ ಮಾಡ್ತೀರಾ, ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂದರೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಬೇರೆ ಏನು ಬೇಡ, ಜಸ್ಟ್ ನೀವು ಸೀರೆಗೆ ಫಾಲ್ ಅಥವಾ ಜಿಗ್ಝಾಗ್ ಹಾಕ್ಬಿಟ್ರು ಕೂಡ ತುಂಬ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ನೀವು ಗೃಹಿಣಿಯರಾಗಿದ್ದರೆ ನಿಮಗೇನು ಬರಲ್ಲ ಅಥವಾ ನೀವೇನು ಓದಿಲ್ಲ ಆ ಥರ ಇದ್ದವರು ಕೂಡ ಈ ಸೀರೆ ಬಿಸ್ನೆಸ್ಸು ಹೋಲ್ಸೇಲ್ ಆಗಿ ಒಂದಷ್ಟು ಸೀರೆ ತಂದುಕೊಂಡು ಅದನ್ನು ನೀವು ಒಂದು ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡು ಸೇಲ್ ಮಾಡ್ಬೋದು. ಮೊದಲಿಗೆ ಸ್ವಲ್ಪ ತಂದುಕೊಂಡು ಅಕ್ಕಪಕ್ಕದ ಮನೆಯವ್ರಿಗೆ ಹೇಳೋದು, ನಿಮ್ಮ ರಿಲೇಟಿವ್ಸ್ಗೆ ಹೇಳೋದು, ಕಾಂಟ್ಯಾಕ್ಟ್ಸ್ಗಳಿಗೆ ಹೇಳೋದು. ಇವಾಗ ಸೋಶ್

ಸೋಷಿಯಲ್ ಮೀಡಿಯಾ ತುಂಬಾನೇ ಜೋರಾಗಿ ನಡೀತಾ ಇದೆ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ. ಸೊ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಅದನ್ನು ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಮಾಡ್ತಾ ಹೋಗ್ಬೋದು. ಅಥವಾ ನೀವು ಅದನ್ನು ಸೈಡ್ ಇನ್ಕಮ್ ಅಂತ ಮಾಡೋದಾದರೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಬಂಡವಾಳ ಹಾಕಿ ಅದನ್ನು ಸ್ಟಾರ್ಟ್ ಮಾಡ್ಬೋದು. ಹೀಗೆ ಸೈಡ್ ಇನ್ಕಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ನೀವು ಪ್ರೊಫೆಷನ್ನಾಗಿ ತೊಗೊಂಡಿರೋ ಕೆಲಸ ಯಾವತ್ತೋ ಒಂದು ದಿವಸ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಕೈ ಕೊಟ್ಟರೂ ಕೂಡ ನಿಮ್ಮ ಪ್ಲ್ಯಾನ್ ಬಿ, ಬ್ಯಾಕಪ್ ನಿಮ್ಮ ಜೊತೆ ಯಾವಾಗಲೂ ರೆಡಿ ಇರಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಬರೆದು ಕಳಿಸ್ಬೋದು. ಎಲ್ಲರ ಸಂದೇಶವನ್ನು ಓದ್ತೀನಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮತ್ತೆರಡು ಬ್ಯೂಟಿಫುಲ್ ಗೀತೆಗಳು ನಿಮ್ಮ ಜೊತೆ ಅದಕ್ಕೆ ರೆಡಿ ಇದೆ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ. ರವಿಕುಮಾರ್ ಅವರು ತರೀಕೆರೆಯಿಂದ ಹೇಳ್ತಾ ಇದ್ದಾರೆ, ನಾನು ಪರಿಸರ ಪ್ರಿಯ, ಸೊ ಡಿಗ್ರಿ ಮಾಡೋ ಸಂದರ್ಭದಲ್ಲಿ ಒಮ್ಮೆ ಸ್ನೇಹಿತರ ಜೊತೆ ಅಚಾನಕ್ಕಾಗಿ ಒಮ್ಮೆ ತೀರ್ಥಹಳ್ಳಿಯ ಕುರು

ಅಲ್ಲಿ ಕುರುವಳ್ಳಿಯವರ ತೋಟ, ಪುರುಷೋತ್ತಮ ಅವರ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಆರ್ಗ್ಯಾನಿಕ್ ಕೃಷಿ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಕೂಡ ಅದರಿಂದ ಪ್ರೇರಿತನಾಗಿ ಒಂದೊಂದು ತಿಂಗಳು ವೆನಿಲಾ ಅಡಿಕೆ 12 ಬೆಳೆಗಳು ವರ್ಷದಲ್ಲಿ ಒಂದೊಂದು ತಿಂಗಳು ಅವರ ಕೈಗೆ ಆದಾಯವಾಗಿ ಸಿಗ್ತಾ ಇತ್ತು. ಇದನ್ನು ನೋಡಿದ ನಾನು ಕೂಡ ಸಸಿಗಳನ್ನು ತಂದು ಇವತ್ತು ತೋಟ ಮಾಡ್ತಾ ಇದ್ದೀನಿ. ಅದರಲ್ಲಿ ಅಡಿಕೆ, ತೆಂಗು, ಬಾಳೆ, ವೀಳ್ಯದೆಲೆ, ಮೆಣಸು ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಿರೋದು, ಅವರು ಮಾಡಿರೋದು 1996-99 ಇಸವಿಯಲ್ಲಿ. ಇನ್ನು ಶುಭ ಸಂಜೆ ಅಂತ ಹೇಳಿ ಮಂಜುನಾಥ್ ಅವರು, ನಾವು ಕಾರ್ಯಕ್ರಮದ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೇ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ನಿಜವಾಗ್ಲೂ ನಾವು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹವ್ಯಾಸಗಳು. ನಾನು ಅನೇಕ ಪ್ರಬಂಧಗಳನ್ನು, ಲೇಖನಗಳನ್ನು ಬರಿತೀನಿ. ಹಾಗೆಯೇ ನನ್ನ ಹಾಬಿ ಸಂಗೀತದಲ್ಲಿ ಕೂಡ ಆಸಕ್ತಿ ಇದೆ. ಬೇಜಾರಾದಾಗ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. FM ರೈನ್ಬೋದಲ್ಲಿ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಿರೋದು ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ ಖಂಡಿತವಾಗಿಯೂ. ಇನ್ನೂ ಏನು ಗೊತ್ತಾ, ಎಷ್ಟೋ ಜನಕ್ಕೆ ಭಾಷೆಯ ಒಂದು ಲಾಂಗ್ವೇಜ್ ನಾಲೆಡ್ಜ್ ಸಿಕ್ಕಾಪಟ್ಟೆ ಇರುತ್ತೆ. ಎಷ್ಟೋ ಜನ ನಾರ್ತ್ ಇಂಡಿಯಾದಿಂದ ಬಂದವರು ಅಥವಾ ಬೇರೆ ಬೇರೆ ಊರಿಂದ ಬಂದವ್ರಿಗೆ ಕನ್ನಡ ಗೊತ್ತಿರೋದಿಲ್ಲ ಅಥವಾ ಇಂಗ್ಲೀಷ್ ಗೊತ್ತಿರಲ್ಲ. ಹಳ್ಳಿಯಿಂದ ಬಂದವ್ರಿಗೆ ಸಾಕಷ್ಟು ಜನ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಬಟ್ ನಿಮಗೆ ಆ ಒಂದು ಲ್ಯಾಂಗ್ವೇಜಲ್ಲಿ ಹಿಡ್ತಾ ಇದ್ದರೆ ನೀವು ಇಂಗ್ಲೀಷ್ ಸ್ಪೋಕನ್ ಕ್ಲಾಸ್ ಅಥವಾ ಕನ್ನಡ ಕಲಿಸ್ಕೊಳ್ಬೋದು. ಅಥವಾ ಬೇರೆ ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದ್ದರೆ ಅದನ್ನು ಕೂಡ ನಿಮ್ಮ ಒಂದು ಸೈಡ್ ಇನ್ಕಮ್ ಆಗಿ ಮಾಡ್ಕೋಬೋದು. ಎಷ್ಟೋ ಜನ ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟಿಂದ ಕಾಯ್ತಾ ಇರ್ತಾರೆ. ಆನ್ಲೈನ್ ಕ್ಲಾಸಸ್ ತೊಗೋಬೋದು, ಆಫ್ಲೈನ್ ಕ್ಲಾಸಸ್ ತೊಗೋಬೋದು. ಇನ್ನು ಎಷ್ಟೋ ಜನಕ್ಕೆ ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತಾರೆ, ಬಟ್ ಅದನ್ನು ಹೇಗೆ ಸೈಡ್ ಇನ್ಕಮ್ ಮಾಡ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಅಕ್ಕಪಕ್ಕ ಮನೇಲಿ ಎಷ್ಟೋ ಸಲ ಬ್ಯಾಚುಲರ್ಸ್ ಇರ್ತಾರೆ, ಅವರಿಗೆ ಅವರ ಫ್ಯಾಮಿಲಿ ಎಲ್ಲ ಬೇರೆ ಬೇರೆ ಊರಲ್ಲಿರ್ತಾರೆ, ಅವರು ಒಬ್ಬರೇ ಮನೇಲಿ ಕೆಲಸಕ್ಕೆ ಹೋಗಿ ಬರ್ತಿರ್ತಾರೆ. ಅಂಥವ್ರಿಗೆ ನೀವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿಕೊಟ್ಟು ಒಂದು ಊಟಕ್ಕೆ ಇಷ್ಟು ಅಂತ ಹೇಳಿ ಪೇ ಮಾಡೋದಾದರೆ ಅದು ಕೂಡ ಒಂದು ಇನ್ಕಮೇ ಅಲ್ವಾ. ಹಾಗೆಯೇ ನೀವು ಕೇಟ್ರಿಂಗ್ ಮಾಡ್ಬೋದು, ಸಣ್ಣ ಪುಟ್ಟ ಬರ್ಡೇ ಫಂಕ್ಷನ್ಸ್ಗೆ, ನಾಮಕರಣಕ್ಕೆ, ಈ ಥರ ಪುಟ್ಟ ಪುಟ್ಟ ಮನೆ ಫಂಕ್ಷನ್ಗಳಿಗೆ ನೀವು ಕೇಟ್ರಿಂಗ್ ಮಾಡಿಕೊಟ್ರೂ ಕೂಡ ಸಾಕಷ್ಟು ಅದರಿಂದ ಕೂಡ ದುಡಿಬಹುದು. ಇನ್ನು ಬೇಕಿಂಗ್ ಮಾಡ್ಬೋದು. ಹಾಗೆಯೇ ಕೆಲವ್ರಿಗೆ ಚಾಕ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರು ಇರ್ತಾರೆ, ಗೊತ್ತಿರುತ್ತೆ. ಈಗ ಏನು ಬೇಕಾದರೂ ನೀವು ಬುಕ್ಸೇ ಬೇಕು ಅಂತಿಲ್ಲ, ಆನ್ಲೈನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ನೋಡಿ ಕಲಿತು ನೀವು ನಿಮ್ಮ ಒಂದು ಹಾಬೀಸ್ನ, ಪ್ಯಾಷನ್ನ ಶುರು ಮಾಡಿ ಅದರಿಂದ ಇನ್ಕಮ್ ಮಾಡ್ಕೋಬೋದಲ್ವಾ. ಸೊ ನಿಮಗೇನು ಅನಿಸುತ್ತೆ ಎಲ್ಲ ಬರ್ತಿಳಿಸಿ ಅಂತ ಹೇಳ್ತಾ, ಸಮಯ 5:51 ಆಗೇ ಹೋಯಿತು. ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಹತ್ರ ಬಂದಾಯಿತು. ಸದ್ಯಕ್ಕೆ ಈ ಗೀತೆ ಕೇಳಿ ಅದಾದ ನಂತರ ಉಳಿದವರ ಸಂದೇಶವನ್ನು ಓದ್ತೀನಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ ಹೇಳ್ತಾ ಇದ್ದಾರೆ, ಸ್ವಾತಿ ಮೇಡಮ್, ಯಾವುದೇ ಕೆಲಸವನ್ನು ಯಾವುದೇ ಅನುಭವವನ್ನು ನಾವು ಮುಂದುವರಿಸೋದಕ್ಕೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಸಪೋರ್ಟ್ ಇರಬೇಕು, ಅಣಕಿಸುವವರೇ ಹೆಚ್ಚು ಈ ಸಮಾಜದಲ್ಲಿ ಅಂತ ಹೇಳ್ತಿದ್ದಾರೆ. ಅಣಕಿಸುವವರು ಎಷ್ಟು ದಿವಸ ಅಣಕಿಸ್ತಾರೆ? ನೀವು ನಿಮ್ಮ ಒಂದು ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ, ಆ ಒಂದು ಕೆಲಸದ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ, ಅದಕ್ಕೆ ಬೇಕಾದಂಥ ನೀವು ತಯಾರಿಯನ್ನು ನೀವು ಮಾಡಿಕೊಂಡ್ರೆ, ಖಂಡಿತವಾಗಿಯೂ ಅಣಕಿಸುವವರು ಒಂದು ಎರಡು ದಿವಸ ಅಣಕಿಸ್ತಾರೆ. ಆಮೇಲೆ ಅವರೇ ತಲೆ ಎತ್ತಿ ನೋಡ್ತಾರೆ, ಅಬ್ಬ ಪರವಾಗಿಲ್ಲ, ಇಷ್ಟೆಲ್ಲ ಸಾಧನೆ ಮಾಡಿಬಿಟ್ರಲ್ಲ ಅಂತ. ನಮಸ್ತೆ, ಸಂಜೆಯ ಬಾನಿಯಲ್ಲಿ ಸುಮಧುರ ಹಾಡುಗಳು ಮೂಡಿ ಬರ್ತಿದೆ ಅಂತ ಹೇಳ್ತಿರೋದು ಮೂಡಲ ವಿಠಲಪುರ ಶ್ರೀಧರ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು. ಹೀಗೆ ಕೊನೆದಾಗಿ ಹೇಳೋದಾದರೆ, ನಮ್ಮ ಒಂದು ಪ್ಯಾಷನ್ ಅಥವಾ ಹಾಬೀಸ್ ಏನಿದೆ, ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ, ಅದರಲ್ಲೇ ಒಂದು ಈಗ ಯೋಗ, ಡ್ಯಾನ್ಸು, ಮ್ಯೂಸಿಕ್ಕು ಅಥವಾ ಏನೇ ಇದ್ದರೂ ಅದಕ್ಕೆ ಒಂದಷ್ಟು ಕೋರ್ಸ್ಗಳಂತ ಇರುತ್ತೆ. ಸೊ ಅಂತಹ ಕೋರ್ಸ್ಗಳನ್ನು ಮಾಡಿದ್ರೆ ಆ ಒಂದು ಸಬ್ಜೆಕ್ಟ್ನ, ಆ ಒಂದು ವಿದ್ಯೆಯನ್ನು, ನಾಲೆಡ್ಜ್ ನಿಮಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪುಸ್ತಕಗಳನ್ನು ಓದಿ, ಅದಕ್ಕೆ ರಿಲೇಟೆಡ್ ಆದಂತಹ ಕೋರ್ಸ್ಗಳನ್ನು ಮಾಡಿ, ನಿಮ್ಮ ಒಂದು ಬಿಸ್ನೆಸ್ನ ಸಣ್ಣ ಪ್ರಮಾಣದಲ್ಲಿ ನೀವು ಶುರು ಮಾಡಿದರೆ, ಬರ್ತಾ ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ಪರವಾಗಿಲ್ಲ, ಎಷ್ಟೋ ಜನ ಆ ಥರ ಶುರು ಮಾಡಿ ಒಂದು ದಿವಸ ಅದನ್ನೇ ಅವರು ಮೇನ್ ಪ್ರೊಫೆಷನ್ ಆಗಿ ಕೂಡ ತಗೊಂಡಿದ್ದು ಉದಾಹರಣೆ ಉಂಟು. ಹಾಗಾಗಿ ಇವತ್ತೇ ನಿಮ್ಮ ಹಾಬೀಸ್ ಏನಿದೆ, ಪ್ಯಾಷನ್ ಏನಿದೆ ಅದನ್ನು ತಿಳ್ಕೊಳ್ಳಿ. ಅದ್ರ ಬಗ್ಗೆ ನಿಮ್ಮ ಒಂದು ಸೈಡ್ ಇನ್ಕಮ್ ಬರೋ ಥರ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿರೋ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದ ಅಂತ ಹೇಳ್ತಾ, ಇಷ್ಟು ಹೊತ್ತು ಹಾಡಿಗೆ ಮಾತಿಗೆ ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
2: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
1: ಎಲ್ಲಾ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
2: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
1: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
2: ನ್ಯೂಸ್ ಆನ್ ಏರ್.

0: ಸಮಯ 6:10 ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
2: ನಾನು ಕಥೆಗಾರನಾಗೋದೊಳಗಲ್ಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್, ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನ ಅಥವಾ ಮಾಸ್ತಿಯವರ ಕಥೆಗಳನ್ನ ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕೂತೆ ಬರದೆ, ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನನ್ನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊರದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯಣ್ಣ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರುವ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಿಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ

0: ಆಸ್ತಿ, ಯಾಕಂದ್ರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲಿ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಸಮಯ 6:20 ಆಗ್ತಾ ಇದೆ. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಲೋಕಸಭಾ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾಂ 33 ಯಾವತ್ ವರ್ಧಯಿತುಂ ವಿಧೇಯಕಃ ಪಾರಿತಂಗತಃ. ರಾಜ್ಯಸಭಾ ಚ ಲಘು ಮಧ್ಯಮ ಉದ್ಯೋಗ ವಿಕಾಸ ವಿಧೇಯಕಃ ಸ್ವೀಕೃತಃ. ಉಪನಿರ್ವಾಚನೆ ಗುಜರಾತಸ್ಯ ಮಂಜಲ್ಪುರ ಆಸನಂ ಭಾಜಪೇತಿ ದಲೇನ ರಕ್ಷಿತಂ. ಮಧ್ಯಪ್ರದೇಶಸ್ಯ ದತಿಯ ಆಸನೆ ಕಾಂಗ್ರೆಸ್ ದಲಸ್ಯ ವಿಜಯಃ. ಬಿಹಾರಸ್ಯ ಬಾಂಕಿಪುರ ಆಸನೆ ಚ ಜನಸುರಾಜ ದಲಸ್ಯ ಪ್ರಶಾಂತ ಕಿಶೋರಃ ಅಗ್ರೇಸರಃ. ದಿಲ್ಲಿ ನ್ಯಾಯಾಲಯೇನ ಮಹಿಳಾ ಮಲ್ಲಯುದ್ಧ ಕ್ರೀಡಿಕಾನಾಂ ಯೌನ ಉತ್ಪೀಡನ ಪ್ರಕರಣೆ ಬ್ರಜಭೂಷಣ ಶರಣ ಸಿಂಹಃ ದೋಷಮುಕ್ತಃ ಕೃತಃ. ಭಾರತೆ 5,00,000 ಜನೈಃ ಅಂಗದಾನಸ್ಯ ಸಂಕಲ್ಪಃ ಗೃಹೀತಃ. ಅಂಗಪ್ರತ್ಯಾರೋಪಣ ಸಂಖ್ಯಾಯಾಂ ಭಾರತಂ ವಿಶ್ವೇ ತೃತೀಯಂ ಸ್ಥಾನಂ ಭಜತೆ. ಅಪಿ ಚ ಅಮೆರಿಕಾ ಇರಾನ್ ಚ ಅದ್ಯ ಕೂಟನೀತಿಕ ಶಾಂತಿ ವಾರ್ತಾಯಾಃ ಅಗ್ರಿಮ ಚರಣಂ ಆಯೋಜಯಿಷ್ಯತಃ ಇತಿ ಸಂಭಾವ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಲೋಕಸಭಾ ಸರ್ವೋಚ್ಚ ನ್ಯಾಯಾಲಯ ಸಂಶೋಧನ ವಿಧೇಯಕಃ 26,00,000 ಪಾರಿತಃ. ಅಸ್ಯ ವಿಧೇಯಕಸ್ಯೋದ್ದೇಶ್ಯಂ ಸರ್ವೋಚ್ಚ ನ್ಯಾಯಾಲಯಸ್ಯ ಅಧಿನಿಯಮೇ 55,119 ಸಂಶೋಧನಂ ವಿಧಾಯ ಉಚ್ಚತಮನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ 33 ವರ್ಧಯಿತ್ವಾ 37 ಯಾವತ್ ಕರಣೀಯಾ ಇತ್ಯಸ್ತಿ. ಅಸ್ಮಿನ್ನೇವ ವರ್ಷೆ ಮೈ ಮಾಸೆ ರಾಷ್ಟ್ರಪತಿ ಪದಾಸೀನಯಾ ದ್ರೌಪದಿ ಮುರ್ಮು ಇತ್ಯನಯಾ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ 33 ಇತ್ಯತಃ 37 ಯಾವತ್ ವರ್ಧಯಿತುಂ ಕಶ್ಚನ ಅಧ್ಯಾದೇಶಃ ಪ್ರಖ್ಯಾಪಿತಃ. ಕೇಂದ್ರೀಯ ವಿಧಿ ನ್ಯಾಯ ಮಂತ್ರಿ ಅರ್ಜುನ ರಾಮ ಮೇಘವಾಲಃ ವಿಧೇಯಕಂ ಉಪಸ್ಥಾಪಿತವಾನ್. ಮೇಘವಾಲಃ ಪ್ರಾವೋಚತ್ ಯತ್ ಸರ್ವೋಚ್ಚ ನ್ಯಾಯಾಲಯೆ ಪ್ರತಿಲಂಬಿತಾನಾಂ ಪ್ರಕರಣಾನಾಂ ವರ್ಧಮಾನ ಸಂಖ್ಯಾಂ ನಿಧ್ಯಾಯ ಸಹೈವ ನ್ಯಾಯ ವ್ಯವಸ್ಥಾಂ ಚ ದೃಢೀಕರ್ತುಂ ಏಷಃ ವಿಧೇಯಕಃ ಆನೀತಃ. ಅತಃ ಪರಂ ಲೋಕಸಭಾ ಶ್ವಃ ಪ್ರಾತಃ 11:00 ಯಾವತ್ ಸ್ಥಗಿತಾ. ರಾಜ್ಯಸಭಾ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನ ವಿಧೇಯಕ 26,00,000 ಪಾರಿತಂಗತಃ. ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಅಧಿನಿಯಮೇ 26,00,000 ಅಗ್ರಿಮ ಸಂಶೋಧನಂ ಅಸ್ಯ ವಿಧೇಯಕಸ್ಯೋದ್ದೇಶ್ಯಂ ವರ್ತತೆ. ಯೇನ ಧನ ಪರಿಶೋಧನ ವಿಳಂಬನಸ್ಯ ಸಮಾಧಾನಂ ಅಥ ಚ ವಿವಾದ ನಿವಾರಣ ಪ್ರಕ್ರಿಯಾಯಾಃ ಸರಳೀಕರಣಂ ಕರ್ತುಂ ಶಕ್ಯೇತ. ವಿಧೇಯಕಸ್ಯಾನುಸಾರಂ ಪ್ರತ್ಯೇಕ ಕೇಂದ್ರೀಯ ಸಾರ್ವಜನಿಕ ಕ್ಷೇತ್ರ ಸಂಸ್ಥೆಯ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಃ ಕ್ರೀತ ವಸ್ತೂನಾಂ ಸೇವಾನಾಂ ವಾ ಸರ್ವಾಣಿ ಪ್ರದೇಯಕಾನಿ ಟ್ರೆಡ್ ರಿಸಿವೇಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಇತ್ಯಸ್ಮಿನ್ ಮಂಚೆ ಏವ ಪರಿಶೋಧನೀಯಾನಿ ಭವಿಷ್ಯಂತಿ. ವಿಧೇಯಕೆ ಪ್ರಾವಧಾನಮಸ್ತಿ ಯತ್ ವಿವಾದಸ್ಥಳೆ ಯದಿ ಮಧ್ಯಸ್ಥತಾ ವಿಫಲಾ ಭವೇತ್ ತರ್ಹಿ ಮಧ್ಯಸ್ಥತಾ ಸಮಾಪ್ತೇಃ ದಿನಾಂಕಾತ್ 30 ದಿನಾಭ್ಯಂತರೆ ಏವ ಪಂಚಾಯತ್ ಪ್ರಕ್ರಿಯಾಯೈ ಪ್ರೇಷಣಂ ಅನಿವಾರ್ಯಂ ಭವಿಷ್ಯತಿ. ಅನೇನೈವ ಸಹ ಪಕ್ಷ ಪ್ರತಿಪಕ್ಷಯೋಃ ಕಥನಾನಾಂ ಪೂರ್ತಿತಃ 90 ದಿನಾಭ್ಯಂತರೆ ನಿರ್ಣಯಃ ದಾತವ್ಯಃ. ವಿಧೇಯಕೆ ಇತದಪಿ ಉಕ್ತಂ ಯತ್ ಯದಿ ಕಿಂಚಿತ್ ಪ್ರಕರಣಂ 6 ಮಾಸಾಧಿಕ ಕಾಲಾತ್ ಪ್ರತಿಲಂಬಿತಮಸ್ತಿ ತರ್ಹಿ ನಿರ್ಣೀತ ರಾಶೇಃ ನ್ಯೂನಾತಿನ್ಯೂನಂ 50% ಭಾಗಃ ಆಪೂರ್ತಿಕರ್ತ್ರೆ ಅವಶ್ಯಂ ಪ್ರದಾತವ್ಯಃ. ಇತಃ ಪರಂ ಸದನಸ್ಯ ಕಾರ್ಯಾಚರಣಂ ತಾವತ್ ಪ್ರಾತಃ 11:00 ಯಾವತ್ ಸ್ಥಗತೀಕೃತಂ. ಗುಜರಾತಸ್ಯ ವಡೋದರಾ ಜನಪದಸ್ಯ ಮಂಜಲಪುರ ವಿಧಾನಸಭಾಸನಸ್ಯ ಉಪನಿರ್ವಾಚನೆ ಭಾರತೀಯ ಜನತಾ ದಳಸ್ಯ ಪ್ರತ್ಯಾಶಿ ಸತೇಂದ್ರ ಭಾಯಿ ಪಟೇಲ ಕಾಂಗ್ರೆಸ್ ದಲಸ್ಯ ಬಿಕಾಭಾಯಿ ರಬಾರೀಂ ತ್ರಿಂಶತ್ ಸಹಸ್ರಾಧಿಕೈಃ ಮತೈಃ ಪರಾಜಿತ್ಯ ವಿಜಯಂ ಆಸನಂ ಸುರಕ್ಷಿತಂ ಅಕರೋತ್. ಅತ್ರಾಂತರೆ ಬಿಹಾರಸ್ಯ ಬಾಂಕಿಪುರ ಕ್ಷೇತ್ರೆ ಜನಸುರಾಜ್ ದಲಸ್ಯ ಪ್ರತ್ಯಾಶಿ ಪ್ರಶಾಂತ ಕಿಶೋರ ಅಗ್ರೆ ವರ್ತತೆ. ಮಧ್ಯಪ್ರದೇಶಸ್ಯ ದತಿಯ ಆಸನೆ ಚ ಕಾಂಗ್ರೆಸ್ ಪ್ರತ್ಯಾಶಿ ಘನಶ್ಯಾಮ ಸಿಂಹ ಅಗ್ರಸರತ್ವಂ ಭಜತೆ. ಏತೇಷಾಂ ತ್ರಯಾಣಾಮಪಿ ಕ್ಷೇತ್ರಾಣಾಂ ಕೃತೆ ಮತದಾನಂ ವಿಗತ ಮಾಸಸ್ಯ ತ್ರಿಂಶತ್ ದಿನಾಂಕೆ ಸಮಜಾಯತ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ದೆಹಲ್ಯಾಃ ರೌಸ್ ಎವೆನ್ಯೂ ನ್ಯಾಯಾಲಯೇನ ಅದ್ಯ ಸಾಕ್ಷ್ಯಾಭಾವಾತ್ ಭಾರತೀಯ ಮಲ್ಲಯುದ್ಧ ಸಂಘಸ್ಯ ಪೂರ್ವ ಪ್ರಮುಖಃ ವೃಜಭೂಷಣ ಶರಣಸಿಂಹಃ ತತ್ಕಾಲೀನಃ ಸಚಿವಃ ವಿನೋದ ತೋಮರಃ ಚ ಯೌನ ಶೋಷಣ ಪ್ರಕರಣೇ ದೋಷಮುಕ್ತೌ ಕೃತೌ. ಇದಂ ಪ್ರಕರಣಂ ತಾವತ್ ಶ್ರೀ ಸಿಂಹಸ್ಯ ಸಂಘ ಪ್ರಮುಖ ಕಾರ್ಯಾಲಯೇ ವಿಶ್ವ ಕ್ರೀಡಾ ಪ್ರತಿಯೋಗಿತಾಯಾಃ ಪದಕ ವಿಜೇತ್ರ್ಯಾ ವಿನೇಶ ಫೋಗಾಟ್ ವರ್ಯಾಯಾಃ ನೇತೃತ್ವೆ ಮಹಿಳಾ ಮಲ್ಲೈಃ ಪಂಜೀಕೃತೇನ ಪ್ರಥಮ ಸೂಚನಾ ಪ್ರತಿವೇದನೇನ ಸಹ ಸಂಬದ್ಧಂ ಆಸೀತ್. ಅಸ್ಯ ಪ್ರಕರಣಸ್ಯ ಸಂಬಂಧಃ ತ್ರಯೋವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಏಪ್ರಿಲ್ ಮೇ ಮಾಸಾಭ್ಯಾಂ ಅಸ್ತಿ ಯದಾ ರಾಷ್ಟ್ರೀಯ ರಾಜಧಾನ್ಯಾಂ ಜಂತರ ಮಂತರ ಸ್ಥಾನೆ ಮಹಿಳಾ ಮಲ್ಲ ಕ್ರೀಡಿಕಾಃ ಶ್ರೀ ಸಿಂಹಸ್ಯ ಉಪರಿ ಮಹಿಳಾ ಮಲ್ಲಾನಾಂ ಯೌನ ಶೋಷಣಸ್ಯ ಆರೋಪಂ ಕುರ್ವಂತ್ಯಃ ವಿರೋಧ ಪ್ರದರ್ಶನಂ ಅಕುರ್ವನ್. ಒಡಿಶಾ ರಾಜ್ಯೇ ನದೀನಾಂ ಜಲಸ್ತರಸ್ಯ ಅಪಚಯೇನ ಜಲೌಘ ಸ್ಥಿತಿಃ ನಿರಂತರಂ ಅನುಕೂಲ ದೃಶ್ಯತೆ. ಜಲಾಶಯ ಪ್ರವಾಹಸ್ಯ ಹ್ರಾಸಂ ದೃಷ್ಟ್ವಾ ಹೀರಾಕುಂಡ ಬಂಧ ಪ್ರಾಧಿಕಾರಿಭಿಃ ಜಲಸ್ಯ ನಿಷ್ಕಾಸನಂ ನ್ಯೂನೀಕೃತಂ. ಪುನರ್ನಿರ್ಮಾಣ ಕಾರ್ಯೈಃ ಸಹ ರಾಜ್ಯ ಸರ್ವಕಾರೇಣ ಕ್ಷತಿಗ್ರಸ್ತ ಗೃಹಾಣಾಂ ಸಸ್ಯ ಹಾನೇಃ ಚ ಕೃತೆ ವಿತ್ತೀಯ ಸಹಾಯಸ್ಯ ಘೋಷಣಾ ವಿಹಿತಾ. ರಾಜ್ಯ ಸರ್ವಕಾರೇಣ ಜಲೌಘ ಕ್ಷತೇಃ ವಿಸ್ತೃತ ಮೂಲ್ಯಾಂಕನಮಪಿ ಪ್ರಾರಬ್ಧಂ. ಯೇಷಾಂ ಕುಟುಂಬೀನಾಂ ಗೃಹಾಣಿ ಪೂರ್ಣತಃ ನಷ್ಟೀಭೂತಾನಿ ತೇಭ್ಯಃ ವಿಂಶತಿ ಸಹಸ್ರಾಧಿಕೈಕ ಲಕ್ಷಂ ಯಾವತ್ ವಿತ್ತೀಯ ಸಹಾಯಂ ಘೋಷಿತಂ. ಅನೇನೈವ ಸಹ ಆಂಶಿಕ ಕ್ಷತಿಗ್ರಸ್ತ ಗೃಹಾಣಾಂ ಅಥ ಚ ಸಸ್ಯ ಹಾನೇಃ ಕೃತೆ ಅಪಿ ಕ್ಷತಿಪೂರ್ತಿಃ ಉದ್ಘೋಷಿತಾ ಅಸ್ತಿ. ಉಜ್ಬೇಕಿಸ್ತಾನ್ ಗಣರಾಜ್ಯಸ್ಯ ವಿದೇಶ ಮಂತ್ರಿ ಸೈದೋವ್ ಬಕ್ತಿಯಾರ್ ಒರಿಲೋವಿಚ್ ಇತ್ಯೇಷಃ ರಾಷ್ಟ್ರಪತಿ ಭವನೆ ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಇತ್ಯನಯಾ ಸಹ ಅಮಿಲತ್. ಒರಿಲೋವಿಚ್ ಇತ್ಯೇತಸ್ಯ ತಸ್ಯ ಪ್ರತಿನಿಧಿ ಮಂಡಲಸ್ಯ ಚ ರಾಷ್ಟ್ರಪತಿ ಭವನೆ ಸ್ವಾಗತಂ ಕುರ್ವತಿ. ರಾಷ್ಟ್ರಪತಿಃ ಅವೋಚತ್ ಯತ್ ಭಾರತ ಉಜ್ಬೇಕಿಸ್ತಾನಯೋರ್ ಮಧ್ಯೆ ಗಭೀರಾಃ ಐತಿಹಾಸಿಕಾಃ ಸಾಂಸ್ಕೃತಿಕಾಃ ಸಭ್ಯತಾಗತಾಃ ಚ ಸಂಬಂಧಾಃ ಸಂತಿ. ರಾಷ್ಟ್ರಪತಿಃ ಸಹರ್ಷಂ ಉಕ್ತವತಿ ಯತ್ ಉಜ್ಬೇಕಿಸ್ತಾನಸ್ಯ ತ್ರಿಸಹಸ್ರಾಧಿಕಾಃ ಅಧಿಕಾರಿಣಃ ವೃತ್ತಿಭೋಗಿನಃ ಛಾತ್ರಾಶ್ಚ ಭಾರತೀಯ ಪ್ರಾವಿಧಿಕ ಆರ್ಥಿಕ ಸಹಯೋಗ ಕಾರ್ಯಕ್ರಮೈಃ ಪ್ರಶಿಕ್ಷಣ ಪಾಠ್ಯಕ್ರಮೈಶ್ಚ ಅನ್ಯೈಃ ಛಾತ್ರವೃತ್ತಿ ಕಾರ್ಯಕ್ರಮೈಃ ಲಾಭಂ ಅವಾಪ್ನುವನ್. ಅಮೆರಿಕಾ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪ್ ಇತ್ಯನೇನ ಉಕ್ತಂ ಯತ್ ಮಧ್ಯಸ್ಥೈಃ ಸಹ ಇರಾನ್ ದೇಶಸ್ಯ ವಾರ್ತಾ ಅದ್ಯ ಭವಿಷ್ಯತಿ. ಸೌದಿ ಅರಬ್ ಯುಎಇ ಕತಾರ ದೇಶಾನಾಂ ಕೂಟನೀತಿಕ ಹಸ್ತಕ್ಷೇಪೇಣ ತೇನ ಇರಾನಸ್ಯ ಉಪರಿ ನಿಯೋಜಿತಂ ಮಹದಾಕ್ರಮಣಂ ಸ್ಥಗಿತಂ. ಭಾರತ ದೇಶೇನ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರತಮೆ ವರ್ಷೆ ಡಿಜಿಟಲ್ ಪ್ರತಿಜ್ಞಾ ಮಂಚಸ್ಯ ಆರಂಭಾತ್ ಪರಂ ತ್ರಿಷು ವರ್ಷೇಷು ಪಂಚಲಕ್ಷಾಧಿಕಾಃ ಆಧಾರ ಸತ್ಯಾಪಿತಾಃ ಅಂಗದಾನ ಸಂಕಲ್ಪಾಃ ಸ್ವಾಯತ್ತೀಕೃತಾಃ. ನವದಿಲ್ಯಾಂ ಷೋಡಶ ಭಾರತೀಯ ಅಂಗದಾನ ದಿವಸಾವಸರೆ ಭಾಷಮಾಣ ಕೇಂದ್ರೀಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ರಾಜ್ಯಮಂತ್ರಿ ಅನುಪ್ರಿಯಾ ಪಟೇಲ ಅದ್ಯ ಪ್ರಾವೋಚತ್ ಯತ್ ಗತೇಷು ದ್ವಾದಶ ವರ್ಷೇಷು ಭಾರತೆ ಅಂಗ ಪ್ರತ್ಯಾರೋಪಾಣಾಂ ಸಂಖ್ಯಾ ವರ್ಧಯಿತ್ವಾ ವಿಂಶತಿ ಸಹಸ್ರಾಧಿಕ ಸಂ

0: तेलंगानायाः हैदराबाद स्थले श्वः ब्रिक्स भ्रष्टाचार विरोधी कार्यदलस्य सहैव सम्पत्ति पुनर्प्राप्तेः ब्रिक्स एक्सपोर्ट नेटवर्क इत्यस्य द्वितीयं उपवेशनं प्रारप्स्यते इति वार्ताः।
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಸಮಯ 6:30. ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಿಮ್ಮ ಜೊತೆಯಾಗಿ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ನಾಗಶ್ರೀ. ಮನಸ್ಸಿಗೆ ಎಷ್ಟೋ ಮುಖಗಳಿರುತ್ತೆ ಅಲ್ವಾ? ಒಮ್ಮೆ ಸಂತೋಷ, ಒಮ್ಮೆ ದುಃಖ, ಒಮ್ಮೆ ಅನುಮಾನ, ಒಮ್ಮೆ ಆಸೆ, ಒಮ್ಮೆ ಕುತೂಹಲ, ಕಾತರ, ಹೀಗೆ ನಾನಾ ಮುಖಗಳು ಮನಸ್ಸಿಗೆ. ಆದರೆ ಒಂದು ಮುಖದಿಂದ ಮತ್ತೊಂದು ಮುಖಕ್ಕೆ ಬದಲಾವಣೆ ಆಗಬೇಕಾದ್ರೆ ಎಷ್ಟು ಕಷ್ಟ. ನಾವು ಸದಾಕಾಲ ಸಂತೋಷವಾಗಿ ಇರುವಂತಹ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿರ್ತೀವಿ, ಕೇಳಿದಂತಹ ಸಹಾಯಕ್ಕೆಲ್ಲ ಎಸ್ ಅಂತ ಹೇಳುವಂತಹ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿರ್ತೀವಿ. ಯಾವತ್ತಿಗೂ ಕೂಡ ಯಾವುದನ್ನೂ ಸೋಲಂತ ಒಪ್ಕೊಳ್ಳದೆ ನಿರಂತರವಾಗಿ ಪ್ರಯತ್ನಿಸುವಂತಹ ವ್ಯಕ್ತಿ ಅಂತ ನಮ್ಮನ್ನು ನಾವೇ ಕರೆದುಕೊಂಡು ಬೀಗ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಈ ರೀತಿಯಾಗಿ ನಮಗೆ ನಾವು ಹಾಕಿಕೊಂಡಂತಹ ಒಂದು ವ್ಯಕ್ತಿತ್ವದ ಇಮೇಜ್ನ ಮುಖವಾಡ ಏನಿರುತ್ತೆ ಅದು ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಸದಾ ಸಂತೋಷವನ್ನೇ ನಟಿಸುವಂತಹ ನಾವು ಎಷ್ಟೋ ಸಲ ನಮಗೊಂದು ಸಾಂತ್ವನ ಬೇಕು, ನಮಗೊಂದು ಅಳುವಂತಹ ಜಾಗ ಬೇಕು, ನಮ್ಮ ಕಷ್ಟಗಳನ್ನೆಲ್ಲ ಕೂಡ ಹೇಳಿಕೊಳ್ಳಬಲ್ಲಂತಹ ಒಂದು ಸ್ನೇಹಿತರು ಬೇಕು ಅಂತ ಆಶಿಸ್ತಾ ಇರ್ತೀವಿ. ಆದರೆ ಅದನ್ನು ಹೇಳ್ಕೊಂಡ್ಬಿಟ್ರೆ ಎಲ್ಲಿ ಸಣ್ಣವರಾಗ್ತೀವೋ, ಎಲ್ಲಿ ನಮ್ಮನ್ನು ಇಷ್ಟೇನಾ ಅಂತ ಅಂದ್ಕೊಂಡ್ಬಿಡ್ತಾರೋ, ಬೇರೆಯವ್ರು ಎಲ್ಲರ ಥರನೇ ನೀನು ಅಂತ ಜಡ್ಜ್ ಮಾಡಿಬಿಡ್ತಾರೋ ಅನ್ನೋಂಥ ಭಯದಲ್ಲಿ ಅದು ಏನನ್ನು ಮಾಡದೆ ನಾವು ಹಾಕಿಕೊಂಡಂತಹ ಮುಖವಾಡವನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆದರೆ ಒಂದೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ನಾವಾಗಿಯೇ ಇರೋದಕ್ಕೆ ಮಾಡಿಕೊಳ್ಬೇಕಾದಂತಹ ಮಾರ್ಪಾಡುಗಳನ್ನು ತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ.

ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಕೆಲವೊಂದಷ್ಟು ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಅಂತ. ಯಾವುದರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೋ, ಯಾವುದು ನಮಗೆ ನೋವನ್ನು ಕೊಡ್ತಾ ಇರುತ್ತೋ, ಆ ಒಂದು ಸಂಬಂಧದಿಂದ ಇರಬಹುದು, ಅಭ್ಯಾಸದಿಂದ ಇರಬಹುದು, ಪರಿಪಾಠದಿಂದ ಇರಬಹುದು, ನಾವು ದೂರ ಹೋಗೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಮತ್ತು ಆ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೂಡ ನಾವು ಅಲ್ಲಿ ಇಲ್ಲಿ ಪಡೆದುಕೊಳ್ಳಬೇಕಾಗತ್ತೆ. ಅದು ಪುಸ್ತಕಗಳಿಂದ ಇರಬಹುದು, ಸ್ನೇಹಿತರಿಂದ ಇರಬಹುದು, ಅಥವಾ ನಮ್ಮ ಆಲೋಚನೆಗಳಿಂದಲೇ ಇರಬಹುದು. ಆ ಬಗ್ಗೆ ಒಂದು ಶಕ್ತಿಯನ್ನು ತುಂಬಿಕೊಂಡು ಇದುವರೆ ತನಕ ನಡೆದು ಬಂದಂತಹ ದಾರಿಗಿಂತ ಭಿನ್ನವಾಗಿ ಯೋಚಿಸೋಕೆ, ನಡೆಯೋಕೆ ಪ್ರಯತ್ನಿಸೋದ್ರಲ್ಲಿ ತಪ್ಪಿಲ್ಲ. ಯಾವತ್ತಿಗೂ ಕೂಡ ಮುಖವಾಡಗಳನ್ನು ಕಳಚಿಟ್ಟು ನಾವು ನಾವಷ್ಟೇ, ಮಗುವಿನಷ್ಟೇ ಶುಭ್ರವಾಗಿ ಇರೋದಕ್ಕೆ ಸಾಧ್ಯ ಆದರೆ ಎಷ್ಟು ಚೆಂದ ಅಲ್ವಾ? ಇದು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕವನಬೆಲು. 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುತ್ತೆ. 6:50 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ಸೀರೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ನಿಮಗೆ ಯಾವ ಸೀರೆ ಇಷ್ಟ, ಸೀರೆ ಬಗ್ಗೆ ನಿಮಗೆ ಏನೇನೆಲ್ಲ ವಿಷಯಗಳು ಗೊತ್ತು, ಎಲ್ಲದನ್ನು ರೆಡಿ ಮಾಡಿಟ್ಕೊಳ್ಳಿ. ಸೀರೆ ಬಗ್ಗೆ, ಸೀರೆ ಹೇಗೆ ಶುರುವಾಯಿತು ಅದರ ಒಂದು ಇತಿಹಾಸದ ಬಗ್ಗೆ ಮಾತಾಡೋಣ. ಈಗ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಡಾ ಅಜಯ್ ಸಿಂಗ್, ಎಚ್ಸಿ ಗೋಪಾಲಕೃಷ್ಣ, ಕೆಎಸ್ ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ನಾಗೇಂದ್ರ, ಎಂಪಿ ನರೇಂದ್ರ ಸ್ವಾಮಿ, ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಪುಟದ ಸಹೋದ್ಯೋಗಿಗಳು ಹಾಗೂ ನೂತನ ಸಚಿವರ ಕುಟುಂಬಸ್ಥರು ಸಾಕ್ಷಿಯಾದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಹೈಕಮಾಂಡ್ ಕಳುಹಿಸಿದ 20 ನೂತನ ಸಚಿವರ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ತಡೆಹಿಡಿಯಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆಯೇ ಕೆಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಇಂದು ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಸಮಾಧಾನಿತರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ, ಇನ್ನು ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ. 2004 ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆರಂಭದ ಸಮಯದಲ್ಲಿ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ, ಅಂದು ತಾಳ್ಮೆಯಿಂದ ಇದ್ದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಮತ್ತು ಒಎಂಆರ್ ಶೀಟ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ, ಕೆಲವು ಅಭ್ಯರ್ಥಿಗಳಿಂದ ಗೊಂದಲ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರು ಪಿಎಸ್ಐ ಹಗರಣವಾದಾಗ ರಾಜೀನಾಮೆ ನೀಡಿದ್ದರೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಯಾವ ಲೋಪವಾಗಿದೆ ಎಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ತಮ್ಮ ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದೆ. ಬಿಳಿಗುಂಡ್ಲುವಿನಲ್ಲಿ ತಮಿಳುನಾಡಿಗೆ ಹರಿದು ಬಂದ ನೀರಿನ ಪ್ರಮಾಣವು ನ್ಯಾಯಯುತ ಪಾಲಿಗಿಂತ ಬಹಳ ಕಡಿಮೆಯಾಗಿದೆ ಎಂದು ತಿಳಿಸಿದೆ.

0: ಸಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿದ್ದು ಒಳಹರಿವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ BWSSBಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಗಾಂಧಿನಗರ ಹಾಗೂ ಮೆಜೆಸ್ಟಿಕ್ ಪ್ರದೇಶವು ನಗರದ ಅತ್ಯಂತ ಹಳೆಯ ಭಾಗವಾಗಿದ್ದು ಈ ಭಾಗದ ರಸ್ತೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಅನ್ನು ಇದೇ 5ರಿಂದ 13ರೊಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶಿರವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಮಳೆ ನಡುವೆಯೂ ಈಗಾಗಲೇ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣು ಕುಸಿದ ಪರಿಣಾಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲದೆ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಿರುವ ರೈಲ್ವೆ ಇಲಾಖೆ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳನ್ನು ಬದಲಿ ರೈಲ್ವೆ ಮಾರ್ಗದಲ್ಲಿ ಸಂಚಾರ ಮಾಡಲು ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 TMC ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030ರ ವೇಳೆಗೆ ರಫ್ತು ಪ್ರಮಾಣವನ್ನು 3 ಪಟ್ಟು ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಡೆದ ಜಾಗತಿಕ ಮಾರುಕಟ್ಟೆಗೆ ಜವಳಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, 22 ದೇಶಗಳೊಂದಿಗೆ ರಫ್ತು ಒಪ್ಪಂದಗಳಾಗಿದ್ದು ರಫ್ತು ಉತ್ತೇಜನಕ್ಕೆ ಪೂರಕವಾದ ಅಗತ್ಯ ಮೂಲಸೌಕರ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವೆಡೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಧಾರವಾಡ, ರಾಯಚೂರು ಸೇರಿದಂತೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ

ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಶುಭ ಸಂಜೆ, ಗುಡ್ ಈವ್ನಿಂಗ್. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ಮಾತಾಡ್ತಿರುವಂತಹ ಒಂದು ವಿಷಯ ಅಂದರೆ ಯಾವತ್ತಿಗೂ ಸದಾಕಾಲ ಔಟ್ಡೇಟೆಡ್ಡೇ ಆಗದೇ ಇರುವಂತಹ ಒಂದು ಉಡುಗೆ ಅಂದರೆ ಅದು ಸೀರೆ. ಈ ಸೀರೆಗೆ ಅದರದ್ದೇ ಆದಂತಹ ಒಂದು ಗೌರವ, ಒಂದು ಏನು ಹೇಳ್ತಾರೆ ಗತ್ತು, ಗಾಂಭೀರ್ಯ ಎಲ್ಲದೂ ಇದೆ. ನೀವು ಎಲ್ಲೇ ನೋಡಿ ಯಾರಾದರೂ ಸೀರೆಯನ್ನು ಉಟ್ಟರೆ ಅವರನ್ನು ನೋಡೋ ರೀತಿಯೇ ಒಂಥರ ಬೇರೆ. ಆ ಒಂದು ಗೌರವ ಆ ಒಂದು ಉಡುಗೆ ಒಬ್ಬ ವ್ಯಕ್ತಿಗೆ ತಂದುಕೊಡತ್ತೆ. ಈ ಸೀರೆಗೆ ಸುಮಾರು 5,000 ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಯಾವಾಗಿಂದ ಈ ಸೀರೆ ಶುರುವಾಯಿತು, ಯಾರ್ಯಾರು ಹೇಗೆ ಹೇಗೆ ಉಪಯೋಗಿಸ್ತಾ ಇದ್ರು, ಸೀರೆ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ಮಾತಿದೆ. ನಿಮಗೆ ಯಾವ ಸೀರೆ ಇಷ್ಟ? ಇಳ್ಕಲ್ ಸೀರೆ ಇಷ್ಟನಾ, ಕಾಟನ್ ಸೀರೆ ಇಷ್ಟನಾ, ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ರೇಷ್ಮೆ ಸೀರೆ ಇಷ್ಟನಾ? ಯಾವ ಸೀರೆ ಯಾವಾಗ ಎಲ್ಲಿ ತಗೊಳ್ತೀರಾ, ಯಾವುದಿಷ್ಟ, ಯಾಕಿಷ್ಟ, ಪ್ರತಿಯೊಂದನ್ನು ನೀವು ಬರೆದು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9489901013 ಅಂತ ಹೇಳ್ತಾ ಸೀರೆಯ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ. ಸದ್ಯಕ್ಕೆ ಸೀರೆ ಶೀರ್ಷಿಕೆ ಇರುವಂತಹ ಗೀತೆಗಳನ್ನು ಕೇಳಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

ಖಂಡಿತವಾಗಿಯೂ ಆ ಸೀರೆಗೆ ಅಂಥದ್ದೊಂದು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನೀವು ಯಾರನ್ನೇ ನೋಡಿ ಅವರು ಸೀರೆ ಉಟ್ಟಿದ್ದಾರೆ ಅಂದರೆ ನಾವು ಅವರನ್ನು ನೋಡೋ ರೀತಿಯೇ ಬೇರೆ ಥರ ಇರುತ್ತೆ. ನಮ್ಮ ಭಾರತೀಯ ಸಾಂಪ್ರದಾಯಿಕ ರೀತಿಯ ಒಂದು ಉಡುಗೆ, ದೇಸಿ ಉಡುಗೆ ಅಂದರೆ ಸೀರೆ ಅಂತ ಹೇಳಬಹುದು. ಇನ್ನು ಈ ಸೀರೆಗೆ ನಾನು ಆಗಲೇ ಹೇಳ್ದಂಗೆ 5,000 ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಹೇಳ್ತಾರೆ. ಹರಪ್ಪ ನಾಗರಿಕತೆಯ ಉಲ್ಲೇಖಗಳಲ್ಲಿ ನೋಡಿದ್ರೆ ಸೀರೆ ಉಟ್ಟ ಹೆಣ್ಣು ಮಕ್ಕಳ ವಿಗ್ರಹಗಳನ್ನು ನಾವಲ್ಲಿ ನೋಡ್ಬೋದು. ಇನ್ನು ನಾವು ಯೋಚನೆ ಮಾಡ್ತೀವಿ, ಇತ್ತೀಚಿನ ದಿನಗಳಲ್ಲಂತೂ ಸೀರೆ ಉಡೋದು ಅಂದರೆ ಅದು ಬರೀ ಮನೆ ಫಂಕ್ಷನ್ಗಳಿಗೆ ಅಥವಾ ಏನಾದರೂ ಪೂಜೆ ಅಂಥ ಟೈಮಲ್ಲಿ ಮಾತ್ರ ಸೀರೆ ಉಡ್ತಾರೆ. ಯಾಕಂದರೆ ಸೀರೆ ಉಟ್ಕೊಂಡು ನಮಗೆ ಕೆಲಸ ಮಾಡೋದಕ್ಕೆ ಬರಲ್ಲ ಅನ್ನುವಂದು ಒಂದು ಸುಮ್ಮನೆ ಹೇಳ್ತಾ ಇರ್ತಾರೆ, ಅಯ್ಯೋ ಸೀರೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲಪ್ಪ ಅಂತ. ಆದರೆ ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ಅಂದರೆ ಇತಿಹಾಸದಲ್ಲಿ ನಮ್ಮ ವೀರ ವನಿತೆಯರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಹೀಗೆ ಸಾಕಷ್ಟು ಜನ ವೀರ ವನಿತೆಯರು, ರಾಣಿ ಮಹಾರಾಣಿಯರು ಇದೇ ಸೀರೆಯನ್ನು ಉಟ್ಕೊಂಡು ಕುದುರೆ ಏರಿ ವೀರ ಗಚ್ಚೆಯನ್ನು ಹಾಕ್ಕೊಂಡು ಯುದ್ಧವನ್ನು ಮಾಡ್ತಿದ್ರಂತೆ. ಈ ಸೀರೆ ಅನ್ನೋದು ಬರೀ ಸಂಸ್ಕೃತಿಯ ಪ್ರತೀಕ ಮಾತ್ರವಲ್ಲ, ಶೌರ್ಯದ ಪ್ರತೀಕ ಕೂಡ ಅಂತ ಹೇಳ್ಬೋದು. ಹಾಗಾದರೆ ಈ ಸೀರೆ ಬಗ್ಗೆ ಮಾತಾಡ್ತಾ ಹೋದರೆ ಎಷ್ಟೊಂದು ಮಾಹಿತಿ ಇದೆ, ಎಷ್ಟೊಂದು ವಿಷಯ ಇದೆ ಗೊತ್ತಾ? ಸೊ ನಿಮಗೂ ಏನಾದರೂ ಗೊತ್ತಿದ್ರೆ, ನಿಮಗೆ ಏನು ಗೊತ್ತೋ, ಯಾವ ಸೀರೆ ಗೊತ್ತು, ಯಾವ ಸೀರೆ ಯಾವ ಊರಿನಲ್ಲಿ ಫೇಮಸ್ ಗೊತ್ತಾ, ಗೊತ್ತಿದ್ರೆ ಸಂದೇಶ ಕಳಿಸಿ. ಯಾವ ಸೀರೆ ಯಾವ ಊರಿನಲ್ಲಿ ಯಾವ ಊರಿಗೆ ಆ ಒಂದು ಓ ಈ ಸೀರೆ ಬೇಕಾದರೆ ಆ ಊರಿಗೆ ಹೋಗಿ ಅಂತ ಯಾವ್ಯಾವ ಊರಿಗೆ ಹೇಳ್ತಾರೆ ಗೊತ್ತಿದ್ರೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಅಂತ ಹೇಳ್ತಾ ಸೀರೆ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಸದ್ಯಕ್ಕೆ ಈ ಗೀತೆ ಕೇಳಿ.

ಖಂಡಿತವಾಗಿಯೂ ಸೀರೆ ಉಟ್ಟರೆ ಆ ಮೆರುಗು ಚಂದ, ಆಹಾ, ಹೆಣ್ಣುಮಕ್ಕಳನ್ನ ಸೀರೆಯಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅದಂತೂ ನಿಜ ಅಲ್ವಾ? ಇನ್ನು ಹಿಂದೆ ಅಲ್ಲ, 16 ಗಜದ ಸೀರೆ ಉಡ್ತಾ ಇದ್ರಂತೆ. ಅದು ಕ್ರಮೇಣ ಕಮ್ಮಿಯಾಗಿ 8 ಗಜದ ಸೀರೆಗೆ ಬಂತು. ಈಗಂತೂ 5.5 ಮೀಟ್ರ್, 6 ಮೀಟ್ರ್ಗೆ ಸೀರೆ ಸಿಗತ್ತೆ. ಆ ಸೀರೆ ಉಡೋದಕ್ಕೆ ಈಗಿನ ಹೆಣ್ಮಕ್ಳು ಸುಸ್ತಾಗಿ ಬಿಡ್ತಾರೆ. ಇನ್ನು ಹಿಂದಿನ ಕಾಲದಲ್ಲಿ ಹೇಗೆ ಅಂದರೆ, ರಾಣಿ ಮಹಾರಾಣಿಯರ ಕಾಲದಲ್ಲಿ ಅಥವಾ ತುಂಬ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಆ ಒಂದು 70s 80s ಕೂಡ ಮನೇಲಿ ಕೂಡ ಸೀರೆನೇ ಉಟ್ಕೊಳ್ತಾ ಇದ್ರು. ಇವಾಗಿನ ಥರ ಬೇರೆ ಬೇರೆ ಬಟ್ಟೆಗಳನ್ನು ತೊಡ್ತಾ ಇರಲಿಲ್ಲ. ಎಲ್ಲ ಈ 12 ವರ್ಷ 14 ವರ್ಷ ಒಂದು ಯುವತಿಯರೇನು ಹೇಳ್ತಾರೆ, ಅವರು ಹಾಫ್ ಸ್ಯಾರೀಸ್ ಅಂತ ಹಾಕ್ಕೊಳ್ತಾ ಇದ್ರು, ಲಂಗ ದಾವಣಿ ಅಂತ. ಆ ಒಂದು ಹಾಫ್ ಸ್ಯಾರಿಗೆ, ಚಿಕ್ಕ ಸೀರೆಗೆ ಕಿರಿಗೆ ಅಂತ ಹೇಳಿ ಕರೀತಾ ಇದ್ರಂತೆ. ನಾವೇನು ಇವಾಗ ಹಾಫ್ ಸ್ಯಾರಿ ಅಥವಾ ಲಂಗ ದಾವಣಿ ಅಂತ ಹೇಳ್ತೀವಿ, ಆಗ ಆ ಒಂದು ಪುಟಾಣಿ ಸೆರಗಿನ ಸೀರೆಗೆ ಕಿರಿಗೆ.

ಅಂತ ಹೇಳ್ತಾ ಇದ್ರಂತೆ. ಇನ್ನು ಅವರು ಕೆಲಸ ಮಾಡೋದಕ್ಕೆ ಯಾವುದೇ ಥರದ ಕೆಲಸ ಬೇಕಾದರೂ ಅವರು ಸೀರೆ ಉಟ್ಕೊಂಡು ಮಾಡ್ತಾ ಇದ್ರಂತೆ. ಆ ಕೆಲಸ ಮಾಡಬೇಕಾದ್ರೆ ಅದು ಅಡಚಣೆ ಆಗಬಾರ್ದು ಅಂತ ಹೇಳಿ ಕಚ್ಚೆ ಉಟ್ಟು ಸೀರೆ ಉಡ್ತಾ ಇದ್ರಂತೆ. ಕಚ್ಚೆ ರೂಪದಲ್ಲಿ ಸೀರೆ ಉಟ್ಟು ಎಲ್ಲ ರೀತಿಯ ಕೆಲಸ, ಹೈನುಗಾರಿಕೆಯಿಂದ ಹಿಡಿದು ಯುದ್ಧ ಭೂಮಿಯಲ್ಲಿ ಹೋರಾಡೋ ತನಕ ಮನೆ ಕೆಲಸ, ತೋಟದ ಕೆಲಸ, ಎಲ್ಲ ಪ್ರಾಣಿಗಳ ಕೆಲಸ, ಯುದ್ಧ, ಪ್ರತಿಯೊಂದನ್ನು ಕೂಡ ಆ ಒಂದು ಹೆಣ್ಮಗಳು ಸೀರೆ ಉಟ್ಕೊಂಡು ಮಾಡ್ತಾಯಿದ್ರಂತೆ. ಇನ್ನು ಸೀರೆ ಬಗ್ಗೆ ಯಜುರ್ವೇದದಲ್ಲಿ ಕೂಡ ಉಲ್ಲೇಖಗಳು ಇದೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ, ಅದರ ಬಗ್ಗೆ ಹೇಳ್ತೀನಿ. ಇನ್ನು ಸೀರೆ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಮೈಸೂರು ಸಿಲ್ಕ್. ಸೊ ಮೈಸೂರು ರೇಷ್ಮೆ ಸೀರೆ ನೆನಪಾಗತ್ತೆ. ಹಾಗೆಯೇ ಎಷ್ಟೋ ಜನಕ್ಕೆ ಕಾಟನ್ ಸ್ಯಾರಿ ಅಥವಾ ಚಕ್ಸ್ ಸೀರೆ ಅಂತ ಅಂದ ತಕ್ಷಣ ಮೊಣಕಾಲ್ಮೂರು ಸೀರೆ ಅಥವಾ ಆರುವಾರಿ ಸೀರೆ, ಇಳ್ಕಲ್ ಸೀರೆ. ಇಳ್ಕಲ್ ಸೀರೆ ಅಂತೂ ಎಷ್ಟೋ ಜನಕ್ಕೆ ತುಂಬಾ ಒಂದು ಖುಷಿ, ಯಾಕಂದರೆ ಅದು ತುಂಬ ಸಾಫ್ಟ್ ಆಗಿರುತ್ತೆ. ಈ ಕಾಟನ್ ಸೀರೆಗಳೇ ಹಾಗೆ, ಕಾಟನ್ ಸೀರೆಯಲ್ಲೂ ಎಷ್ಟೆಲ್ಲ ವೆರೈಟೀಸ್ ಇದೆ ಅಲ್ವಾ. ಸೊ ಈ ಸೀರೆಗಳ ಬಗ್ಗೆ ಮಾತಾಡೋಣ. ಸಂದೇಶಗಳಂತೂ ಬಂದು ಇನ್ಬಾಕ್ಸ್ ತುಂಬಿ ತುಳುಕ್ತಾ ಇದೆ. ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಇಳ್ಕಲ್ ಸೀರೆ ಬಗ್ಗೆ ಮಾತಾಡಿದಾಗ ಇಳ್ಕಲ್ ಸೀರೆ ಹಾಡನ್ನು ಕೇಳಿದ್ರಾಗತ್ತಾ? ಕೇಳಿ ಎಂಜಾಯ್ ಮಾಡಿ.

ಸಾಕಷ್ಟು ಜನ ಸೀರೆಯ ಬಗ್ಗೆ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋದಾದರೆ, ಹರೀಶ್ ಅವರು ಮಲ್ಲೇಶ್ವರದಿಂದ, ಸೀರೆಗೆ ಬಹಳ ಗೌರವ ಇದೆ, ನನಗೆ 3D ಸೀರೆ ಚೆನ್ನಾಗಿರುತ್ತೆ, ಹಾಗೆಯೇ 3 ಬಣ್ಣ ಇರುತ್ತೆ ಅಲ್ವಾ, ತುಂಬ ಇಷ್ಟ ಅಂತಿದ್ದಾರೆ. ಚನ್ನಪಟ್ಟಣ ರಾಮನಗರದಲ್ಲಿ ರೇಷ್ಮೆ ಸೀರೆ ನೇಯುವವರು ಬಹಳ ಜನ ಇದ್ದಾರೆ, ಇಲ್ಲಿಗಿಂತ ಅಲ್ಲಿ ರೇಷ್ಮೆ ಸೀರೆ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನನ್ನ ಹೆಂಡತಿಗೆ ಹಗುರ ಸೀರೆ ಅಂದರೆ ಬಹಳ ಇಷ್ಟ ಮೇಡಮ್, ಅದು ಕೂಡ ಸೀರೆ ಮಾತ್ರ ಪುತ್ತೂರು ಒಂದು ಅಂಗಡಿಯಲ್ಲೇ ತಗೋಬೇಕು, ಬೇರೆ ಅಂಗಡಿಯಲ್ಲಿ ತಗೊಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತಿರೋದು ಭವಾನಿ ಶಂಕರ್ ನಿಡುಬೆ ಸುಳ್ಯದಿಂದ. ನಮಸ್ತೆ ಮೇಡಮ್, ಸೀರೆ ಕಾನ್ಸೆಪ್ಟ್ ಹಾಗೂ ಹಾಡುಗಳು ಸೊಗಸಾಗಿ ಮುಡಿಬರ್ತಿದೆ, ನನ್ನ ಮಾಡದಿ ಸೀರೆ ಉಟ್ಟು ನನ್ನ ಜೊತೆಗಿದ್ರೆ ನಾನು ತುಂಬ ಖುಷಿ ಪಡ್ತೀನಿ, ಅವರಿಗೆ ಮೈಸೂರು ಸಿಲ್ಕ್ ಸೀರೆ ಇಷ್ಟ ಹಾಗಾಗಿ ಅದನ್ನೇ ಕೊಡಿಸ್ತೀನಿ ಅಂತ ಹೇಳ್ತಿರೋದು ಎನ್ ಶ್ರೀಕಂಠ ಯಲಹಂಕ ಉಪನಗರದಿಂದ. ಮಲ್ಲಿಕಾರ್ಜುನ ಸಿದ್ದೇಶ್ವರ್ ಎಲೆಕ್ಟ್ರಿಕಲ್ ಹರಿಹರದಿಂದ, ಮೊಣಕಾಲ್ಮೂರು ಮಗ್ಗದ ಸೀರೆ ಬಹಳ ಚಂದ ಅಲ್ವಾ ಅಂತ ಹೇಳ್ತಿದ್ದಾರೆ. ಅನುಷಾ ಅವರು, ನಮ್ಮ ನಾರಿಯರ ಅಚ್ಚುಮೆಚ್ಚಿನ ಸೀರೆಗಳು ತರಾವರಿ ಸೀರೆಗಳು ಬಂದಿದೆ, ಅಂಗಡಿಗೆ ಹೋದರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ನಮ್ಮ ಅಜ್ಜಿ ಮುತ್ತಜ್ಜಿಯರ ಸೀರೆಗಳಲ್ಲಿ ದಟ್ಟ ಹಾಕಿಸಿ ಮಲ್ಕೋದಕ್ಕೆ ಬೆಚ್ಚಗೆ ಮಾಡಿಕೊಂಡು ಇಟ್ಕೊಂಡಿರ್ತೀವಿ, ಆ ನೆನಪುಗಳು ಇನ್ನೂ ಹಸಿರಾಗಿದೆ ಅಂತ ಹೇಳ್ತಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಅವರು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ರೆ, ಸೀರೆ ಅಂತ ಹೇಳಿದ ತಕ್ಷಣ ಹಲವಾರು ಊರುಗಳ ನೆನಪಾಗತ್ತೆ. ನಮ್ಮ ಮಂಡ್ಯದಲ್ಲಿರೋ ಕೊಡಿಯಾಲ ಅನ್ನೋ ಊರು ಕೈಮಗ್ಗದ ಸೀರೆಗಳಿಗೆ ಹೆಸರುವಾಸಿ. ನೋಡಿ, ನಿಮಗೇನಾದರೂ ಕೈಮಗ್ಗದ ಸೀರೆ ಬೇಕು ಅಂದರೆ ಮಂಡ್ಯದಲ್ಲಿರುವ ಕೊಡಿಯಾಲಕ್ಕೆ ಹೋಗಿ, ಕೈಯಿಂದ ನೇಯ್ದ ಹತ್ತಿ ಹಾಗೂ ರೇಷ್ಮೆ ಸೀರೆಗಳಿಗೆ ಅದು ಹೆಸರುವಾಸಿ. ಸುಮಾರು 200 ವರ್ಷಗಳ ಇತಿಹಾಸ ಹೊಂದಿರೋ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೊಡಿಯಾಲದ ಕೈಮಗ್ಗದ ಸೀರೆ ರಾಜ್ಯದ ನಕ್ಷೆಯಲ್ಲಿ ಒಂದು ಹೆಗ್ಗುರುತು ಅಂತ ಹೇಳ್ತಿರೋದು ಕುಮಾರ್ DT ಕುವೆಂಪು ನಗರ ಮಂಡ್ಯದಿಂದ. ಗುಡ್ ಈವ್ನಿಂಗ್, ಪ್ರೋಗ್ರಾಮ್ ಸೂಪರಾಗಿ ಮೂಡಿ ಬರ್ತಿದೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತಿರೋದು ವಿ ನಾರಾಯಣಪ್ಪ ರಾಧ ಎನ್ ಹುಸು ತಮಿಳುನಾಡಿನಿಂದ. ಸೊ ಸೀರೆ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಈ ಗೀತೆಯ ನಂತರ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮತ್ತೊಮ್ಮೆ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಸೀರೆಯ ಒಂದು ಇತಿಹಾಸದ ಬಗ್ಗೆ, ಸೀರೆಯ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈ ಯಜುರ್ವೇದ ಉಲ್ಲೇಖಗಳಲ್ಲಿ ಹೇಳಿದ ಹಾಗೆ ಸೀರೆ ಬಗ್ಗೆ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಲ್ಲಿ, ಯಜ್ಞ ಯಾಗಗಳಲ್ಲಿ ಸೀರೆಯನ್ನು ಉಡದೆ ಪೂಜೆಗೆ ಕೂರಬಾರ್ದು ಅಂತ ಹೇಳ್ತಾರೆ. ಅಂದರೆ ಆ ಒಂದು ಉಡುಗೆಗೆ ಅಷ್ಟು ಮಹತ್ವ ಗೌರವವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅದು ನಮ್ಮ ಬರೀ ಅದು ಆ ಸೀರೆ ಅನ್ನೋದು ಇತಿಹಾಸ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಅಸ್ತಿತ್ವ ಕೂಡ ಅಲ್ವಾ? ಅದಕ್ಕೆ ಹೇಳ್ತಾರೆ ಮಹಾಭಾರತದಲ್ಲಿ ದ್ರೌಪದಿಯ ಸೀರೆ ಸೆರಗು ಎಳೆದಿದ್ದಕ್ಕೇ ಕುರುಕ್ಷೇತ್ರ ಯುದ್ಧ ಆಗಿದ್ದು. ಆ ಒಂದು ಸೆರಗಿಗೆ ಎಷ್ಟು ಬೆಲೆ ಇದೆ, ಎಷ್ಟು ಆ ಒಂದು ಮಾನ ಸಮ್ಮಾನ ಗೌರವವನ್ನು ಆ ಸೆರಗು ಪ್ರತಿಪಾದಿಸುತ್ತೆ ಅಂತ ಹೇಳೋದಕ್ಕೆ ಸೆರಗಿನ ಬಗ್ಗೆ, ಸೀರೆಯ ಸೆರಗಿನ ಬಗ್ಗೆ ಕನ್ನಡದ ಸ್ಟೋರಿ ಟೆಲ್ಲರ್ ಹಾಹರಿ ಅನ್ನೋರು ಅದ್ಭುತವಾಗಿ ಒಂದು ಕವನ ಅಥವಾ ಒಂದು ಪುಟಾಣಿ, ಒಂದು ಚುಟುಕು ಥರ ಬರೆದಿದ್ದಾರೆ. ಓದ್ತೀನಿ ಕೇಳಿ. ಯಾಕೆ ಮದುವೆಯಲ್ಲಿ ಸಪ್ತಪದಿ ತುಳಿಬೇಕಾದ್ರೆ ಆ ಒಂದು ಸೀರೆ ಸೆರಗನ ಗಂಡನ ಒಂದು ಧೋತಿ ಅಥವಾ ಶಲ್ಯ ಪಂಚೆ ಜೊತೆ ಕಟ್ತಾರೆ? ಗಂಡು ಬ್ರಹ್ಮಚರ್ಯದಿಂದ ದಾಂಪತ್ಯದ ಬದುಕಿಗೆ ಕಾಲಿಡುವಾಗ ಬ್ರಹ್ಮ ಗಂಟಿಗೆ ಜೊತೆಯಾಗಿ ಸಪ್ತಪದಿ ತುಳಿದ ಆ ಒಂದು ಸೀರೆಯ ಸೆರಗು. ಅತ್ತು ಕರೆದು ಗುಮ್ಮ ಬಂತೆಂದು ಹೆದರಿ ನಿಂತಾಗ ಹೆತ್ತ ಮಕ್ಕಳನ್ನು ಬಾಚಿ ತಬ್ಬಿ ಸಾಂತ್ವನ ಹೇಳಿದ ಸೆರಗು. ಹೆಗಲ ಮೇಲಿಂದ ತಲೆವರೆಗೂ ಹೊದ್ದು ಅವಳ ಮಾನದ ಜೊತೆಗೆ ಸಂಸಾರದಿಂದ ಸಂಸ್ಕಾರವನ್ನು ಕಾಪಾಡಿದ ಸೆರಗು. ತಾನು ಹುಟ್ಟಿದ ಮನೆಗೆ ಅತಿಥಿಯಾಗಿ ಬಂದು ಹೋಗುವ ತವರಿನ ಹರಕೆಯ ಬಾಗಿನದ ಮಡಿಲನ್ನು ತುಂಬಿಸಿಕೊಂಡ ಆ ಸೀರೆಯ ಸೆರಗು. ದುಡಿಮೆಗೆ ದುಡ್ಡಿಲ್ಲದೆ ನಿಸ್ವಾರ್ಥವಾಗಿ ದುಡಿಯುವ ಅದೆಷ್ಟೋ ಹೆಂಗಳೆಯರ ಬಿಡಿಗಾಸನ್ನ ಬಚ್ಚಿಟ್ಟ ಸೆರಗು. ಕೆಚ್ಚದೆಯ ಕಿಚ್ಚು ಹತ್ತಿಕೊಂಡಾಗ ಅಂಜದೆ ಅಳುಕದೆ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಬಂಡ ಧೈರ್ಯದಲ್ಲಿ ಯುದ್ಧ ಮಾಡಿದ ಸೆರಗು. ತವರನ್ನು ಬಿಟ್ಟು ತನ್ನವರಲ್ಲದ ಜೊತೆ ಕಷ್ಟ ಸುಖದ ದುಃಖದ ಬಾಳಿಗೆ ಸಾಂತ್ವನ ಹೇಳಿ ಅವಳದೇ ಕಣ್ಣೀರು ಒರೆಸಿದ ಸೆರಗು. ತೊಟ್ಟ ಸೀರೆಯ ಯಾವುದೋ ಮೂಲೆಯಲ್ಲಿ ಈ ತುಣುಕು ಬರೀ ನೂಲಿನ ಬಟ್ಟೆಯಾಗದೆ ಅವಳ ಬದುಕಾಗಿದ್ದು ಈ ಸೀರೆಯ ಸೆರಗು. ಎಷ್ಟು ಅದ್ಭುತವಾಗಿದೆ ಅಲ್ಲ. ಹೆಣ್ಣಿಗೆ ಆ ಒಂದು ಸೀರೆಯ ಸೆರಗು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಸೀರೆ ಯಾವುದೇ ಥರದ್ದಾಗಿರ್ಬೋದು, ರೇಷ್ಮೆ ಸೀರೆ ಆಗಿರ್ಬೋದು, ಕಾಟನ್ ಸೀರೆ ಆಗಿರ್ಬೋದು, ಇಳ್ಕಲ್ ಸೀರೆ ಆಗಿರ್ಬೋದು, ಕೈಮಗ್ಗದ ಸೀರೆ ಆಗಿರ್ಬೋದು, ಸೀರೆಗಳಲ್ಲಿ ಹಲವಾರು ವಿಧ ಇದೆ, ಹಲವಾರು ಬಗೆ ಬಗೆಯ ಬಣ್ಣಗಳು, ವೆರೈಟಿಗಳು, ಕ್ವಾಲಿಟಿಗಳು, ಬಟ್ಟೆ, ಅನೇಕ ರೀತಿಯ ವೈವಿಧ್ಯತೆ ಆ ಸೀರೆಯಲ್ಲಿದೆ. ಆದರೆ ಆ ಸೀರೆ ಅನ್ನೋ ಒಂದು ಪದ ಕೇಳಿದಾಗ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಗೌರವದ ಭಾವನೆ, ಅಭಿಮಾನದ ಭಾವನೆ ನಮಗೆ ಎದ್ದು ನಿಲ್ಲತ್ತೆ ಅಲ್ವಾ? ಸೀರೆಯ ಬಗ್ಗೆ ಮಾತಾಡ್ತಾ ಹೋದರೆ ಸಮಯ ಸರಿದಿದೆ ಗೊತ್ತಾಗಲ್ಲ. ಸಮಯ 7:28 ಆಯಿತು. ಸಂದೇಶ ಕಳಿಸ್ತಾ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಈಗ ಆಷಾಢ ಮಾಸ ನಡೀತಾ ಇದೆ. ಆಷಾಢ ಮಾಸದ ಸೀರೆಯ ಸೀಲ್ಗಳು ಎಲ್ಲ ಕಡೆ ಹಾಕಿದ್ದಾರೆ. ಹೋಗಿ ತಗೊಳ್ಳಿ, ಸೀರೆ ಉಟ್ಕೊಳ್ಳಿ, ಖುಷಿ ಪಡಿ, ಎಂಜಾಯ್ ಮಾಡಿ. ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಸೀರೆಯನ್ನು ಉಟ್ಟು ಅದನ್ನು ಯಾವಾಗಲೂ ನೀವು ಉಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಸೀರೆಯ ಮಾತುಕತೆಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಹೆಣ್ಣಿಗೆ ಸೀರೆ ಯಾಕೆ ಚಂದ ಅನ್ನೋದನ್ನು ಯಾರು ನೀಲಕಂಠ ಚಿತ್ರದಲ್ಲಿ ವಿ ರವಿಚಂದ್ರನ್ ಅವರು ಬರೆದಿದ್ದಾರೆ, ಅವರೇ ಸಂಗೀತ ಸಂಯೋಜನೆ ಕೂಡ ಮಾಡಿದ್ದಾರೆ. ಹಾಗಾದರೆ ಆ ಹಾಡನ್ನು ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿಬಿಡೋಣ ಅಲ್ವಾ? ಸೊ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 7:35 ಆಗ್ತಾ ಇದೆ. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ವಿರೋಧ ಪಕ್ಷಗಳ ಭಾರೀ ಗದ್ದಲ ಹಾಗೂ ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34ರಿಂದ 38ಕ್ಕೆ ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ತಿಂಗಳಿಂದ ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50ರಷ್ಟನ್ನು ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ, ನಿಷ್ಠೆ, ಶಿಸ್ತು, ಸಂವೇದನಶೀಲತೆ ಹಾಗೂ ರಾಷ್ಟಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ, ಮಾನವ ಸೇವೆ, ಸಮಾಜ ಕಲ್ಯಾಣ ಹಾಗೂ ರಾಷ್ಟದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28ರ ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ, ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18ಕ್ಕೆ ಮುಂದೂಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ ಪಡೆಗಳ ಪ್ರಧಾನ ಕಚೇರಿ ಎಎಫ್ಎಚ್ಕ್ಯೂ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಎಎಫ್ಎಚ್ಕ್ಯೂ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು, ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ದತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಆಕಾಶವಾಣಿ.
1: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ. ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ ನಡೆಸುವಂತಹ ಕಾರ್ಯಕ್ರಮ ಒಲವಿನ ಆಲಾಪ. ಇವತ್ತಿನ ಒಲವಿನ ಆಲಾಪದಲ್ಲಿ ನಾನು ಪ್ರೀತಿಯ ಬಗ್ಗೆ ಚುಟುಕುಗಳನ್ನು ಹೇಳ್ತಾ ಹಾಡುಗಳನ್ನು ಪ್ಲೇ ಮಾಡ್ತಾ ಸಾಕ್ತೀನಿ. ಹಾಗಾದರೆ ಪ್ರೀತಿಯ ಪುಟ್ಟ ಪುಟ್ಟ ವ್ಯಾಖ್ಯಾನಗಳನ್ನು ಕೇಳೋದಕ್ಕೆ ನೀವು ರೆಡಿ ಅಂತ ಭಾವಿಸ್ತಾ ಶುರು ಮಾಡೋಣ. ಮೊದಲನೇ ಚುಟುಕು, ನಿನ್ನನ್ನು ಪ್ರೀತಿಸಿದ್ದಕ್ಕೆ ಕಾರಣ ಕೇಳಬೇಡ, ನೀನು ನನ್ನನ್ನು ಪ್ರೀತಿಸದೇ ಇರೋದಕ್ಕೆ ಒಂದೇ ಒಂದು ಕಾರಣ ಹೇಳು. ಪ್ರತಿ ಸಲ ನಿನ್ನ ನೋಡಿದಾಗಲೂ ನನ್ನೊಳಗೊಂದು ಪುಳಕ ಜೀಕುತ್ತಲ್ಲ, ಅದಕ್ಕೇನು ಪ್ರೀತಿ ಅಂತಾರ? ನಿನಗೆ ಸೋತಿದ್ದು ನಾನಲ್ಲ ನನ್ನ ಹೃದಯ, ಪ್ರೀತಿಸಿದ್ದು ನಿನ್ನನ್ನಲ್ಲ ನಿನ್ನಲ್ಲಿರುವ ಭಾವನೆಗಳನ್ನು, ಮರೆತಿದ್ದು ನಿನ್ನನ್ನೇ ಆದರೂ ನಿನ್ನ ನೆನಪುಗಳನ್ನಲ್ಲ.

ಸಮಯ 8 ಗಂಟೆ. ಈಗ ಕೇಳಿ ಕನ್ಸಾಲಿಡೇಟೆಡ್ ರೇಡಿಯೋ ರಿಪೋರ್ಟ್ ಆನ್ ಕಾಮನ್ವೆಲ್ತ್ ಗೇಮ್ಸ್ 2026. 8 ಗಂಟೆಯಿಂದ 8:30 ತನಕ ಕನ್ಸಾಲಿಡೇಟೆಡ್ ರೇಡಿಯೋ ರಿಪೋರ್ಟ್ನ ನೀವು ಕೇಳಬಹುದು. ಅದಾದ ಮೇಲೆ ಒಲವಿನ ಆಲಪ್ಪ ಮುಂದುವರಿಯುತ್ತೆ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯ ಬಗ್ಗೆ ಚುಟುಕುಗಳನ್ನು ಹೇಳ್ತಾ ಇದ್ದೆ. ಮುಂದಿನ ಚುಟುಕು, ನಿಜವಾಗಿಯೂ ಒಬ್ಬರನ್ನು ಪ್ರೀತಿಸ್ತಾ ಇದ್ದರೆ ಮೊದಲು ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗಬೇಕು. ಕೆಲವೊಮ್ಮೆ ಆ ತ್ಯಾಗವೇ ನಿಮ್ಮ ಪ್ರೀತಿಯೂ ಆಗಿರಬಹುದು. ಹುಡುಗಿ, ನಾ ನಿನಗಾಗಿ ನಿನ್ನನ್ನು ಪ್ರೀತಿಸುತ್ತಿಲ್ಲ,

ನಿನ್ನೊಳಗಿರುವ ನನಗಾಗಿ ನಾನಿನ್ನ ಪ್ರೀತಿಸಬೇಕಾಗಿದೆ. ನೀ ನನ್ನೊಳಗಿರುವೆ, ನನ್ನೊಳಗಿರುವ ನಿನಗಾಗಿ ನೀ ನನ್ನ ಪ್ರೀತಿಸಬೇಕಾಗಿದೆ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಕೂನ್ ಕಿ ಪಾಲ್ ಕಾರ್ಯಕ್ರಮಕ್ಕೆ. ಹಿಂದಿ ಹಾಡುಗಳನ್ನು ಕೇಳ್ತಾ ಮೈ ಮರೆಯುವಂತಹ ಸಮಯ ಇದು. ಹಳೆಯ ಹಿಂದಿ ಗೀತೆಗಳು ನಿಮಗಾಗಿ ಪ್ಲೇಲಿಸ್ಟ್ನಲ್ಲಿ ರೆಡಿ ಇದೆ, ಕೇಳಿ ಎಂಜಾಯ್ ಮಾಡಿ.

ಸುಕುನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಹಾಡುಗಳನ್ನು ಕೇಳಿದ್ರಿ, ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಕಿಶನ್ ರೋಷನ್ ಶೋಭಾರಾಣಿ ಅವರು ಸಂದೇಶ ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಹಳೆಯ ಸುಮಧುರ ಹಿಂದಿ ಇಂಪಾದ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಇದ್ದಿದ್ದು ಖುಷಿಯಾಯಿತು. ಅದರಲ್ಲೂ ಶಿಲಾ ಶಿಲಾ ಚಿತ್ರದ ದೇಕ್ ಏಕ್ ಹಾಡು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ಸೂಪರ್ ಹಾಡುಗಳು ಅಂತಿದ್ರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು ಹಸೀನಾಸೆ ಮೂಲಕ ಚಿತ್ರದ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಸಮಯ 9:59. ಸುಕುನ್ ಕೆ ಪಾಲ್ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಾಯಿತು. ಮತ್ತೆ ಸಿಗ್ತೀನಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದು ಸೂಪರಾದ ವಿಷಯದ ಜೊತೆಗೆ. ಟ್ಯೂನ್ ಮಾಡಿ ಕೇಳ್ತಾರೆ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಊಟ ಮಾಡಿ ಆರಾಮ್ಸೆ ಎಲ್ಲ ಕೆಲಸ ಮುಗಿಸಿ ಮಲಗೋಕ್ಕಿಂತ ಮುಂಚೆ ಪ್ರೀತಿಯ ಹಾಡುಗಳನ್ನು ಕೇಳ್ತಾ ಕನಸಿನ ಲೋಕದಲ್ಲಿ ತೇಲುವಂತಹ ಕಾರ್ಯಕ್ರಮ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಅಂತಿರೋದು. ನಾನು ನಿಮ್ಮ ಆರ್ ಜೆ ಸ್ವಾತಿ. ಎಷ್ಟೋ ಸಲ ನಾವು ಹೇಳೋದನ್ನು ಅಥವಾ ಕೇಳ್ತಾ ಇರ್ತೀವಿ ಅಥವಾ ನಾವು ಹೇಳ್ತಾ ಇರ್ತೀವಿ, ದೃಷ್ಟಿ ಹೇಗಿರುತ್ತೋ ಹಾಗೆ ಸೃಷ್ಟಿ ಅಂತ. ಅಂದರೆ ನಾವು ಒಬ್ಬರನ್ನ ನೋಡೋ ರೀತಿ ಹೇಗಿರುತ್ತೆ ಅಲ್ಲ. ನಾವು ಸಿಂಪಲ್ಲಾಗಿ ಒಬ್ಬರು ಮನುಷ್ಯರನ್ನು ಎದುರುಗಡೆ ಇರೋರನ್ನ ಜಡ್ಜ್ ಮಾಡಿಬಿಡ್ತೀವಿ. ಓ, ಇವ್ರು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಂದರೆ ಇವರು ತುಂಬ ಏನಾದರೂ ಬ್ರ್ಯಾಂಡ್ ಡ್ರೆಸ್ ಹಾಕಿದರೆ ಅವ್ರು ಸಿಕ್ಕಾಪಟ್ಟೆ ರಿಚ್ ಇರಬೇಕು, ಅಥವಾ ಅವರು ಸುಮ್ಮನೆ ನಾರ್ಮಲಾಗಿ ಡ್ರೆಸ್ ಹಾಕ್ಕೊಂಡ್ರೆ ಅವ್ರ ಹತ್ರ ಡ್ರೆಸ್ಸಸ್ ಯಾವುದೂ ಇಲ್ಲ ಅನಿಸುತ್ತೆ. ಹೀಗೆ ಒಬ್ಬ ಮನುಷ್ಯರನ್ನು ನಾವು ಬರೀ ಹೊರಗಡೆ ರೂಪ ಬಟ್ಟೆಯಿಂದ ಜಡ್ಜ್ ಮಾಡ್ತೀವಿ ಅಲ್ವಾ. ಎಷ್ಟೋ ಸಲ ಹಾಗಾಗ್ಬಿಟ್ಟಿರುತ್ತೆ. ಆಮೇಲೆ ಇನ್ಯಾವುದೋ ಒಂದು ಸಿಚುವೇಶನಲ್ಲಿ ಅವರ ನಿಜವಾದ ವ್ಯಕ್ತಿತ್ವ ನಮಗೆ ಗೊತ್ತಾದಾಗ, ಛೇ, ನಾನು ಅವತ್ತು ಅವರ ಬಟ್ಟೆಯಿಂದ ಅವರ ವ್ಯಕ್ತಿತ್ವನ ಅಳ್

ಬಿಟ್ಬಿಟ್ನಲ್ಲ ಅಂತ ನಮ್ಮ ಮನಸ್ಸಲ್ಲೇ ನಾವು ಒಂದು ಗಿಲ್ಟ್ ಫೀಲ್ ಮಾಡ್ತಾ ಇರ್ತೀವಿ. ನಿಮಗೆ ಯಾವತ್ತಾದರೂ ಹಾಗೆ ಅನಿಸ್ತಿದೆಯಾ? ಯಾವತ್ತಾದರೂ ಆ ಅನುಭವ ಆಗಿದೆಯಾ? ಹೊರಗಡೆ ಹಾಕ್ಕೊಂಡಿರೋ ಡ್ರೆಸ್ಸಿಂದ ಬಟ್ಟೆಯಿಂದ ಆ ವ್ಯಕ್ತಿಯನ್ನು ನೀವು ಜಡ್ಜ್ ಮಾಡಿದ್ದೀರಾ? ಇದೇ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ನಿಮಗೆ ಯಾವತ್ತಾದರೂ ಈ ಅನುಭವ ಆಗಿದ್ದರೆ, ನೀವು ಯಾವತ್ತಾದರೂ ಈ ತಪ್ಪು ಮಾಡಿದರೆ, ನಿಮ್ಮ ಅನುಭವವನ್ನು ಬರೆದು ಕಳಿಸ್ಬೇಕಾಗಿರೋ ಸಂಖ್ಯೆ 9480901013 9480901013 ಅಂತ ಹೇಳ್ತಾ, ನಿಜವಾಗ್ಲೂ ಒಬ್ಬ ವ್ಯಕ್ತಿಯ ಮುಖದಲ್ಲಿ ಆಗಲಿ, ರೂಪದಲ್ಲಿ ಆಗಲಿ, ಬಟ್ಟೆಯಲ್ಲಾಗಲಿ ಅವನ ಗುಣ ಗೊತ್ತಾಗೋದಿಲ್ಲ. ಅವರ ಜೊತೆ ಬೆಸೆದು ಅವರ ಜೊತೆನೆ ಬಾಳ್ದಾಗ ಮಾತ್ರ, ಅವರ ಒಡನಾಡಿತನದಿಂದ ಮಾತ್ರ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ?

ಎಸ್, ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ. ಇವತ್ತು ಎರಡು ವಿಷಯದ ಬಗ್ಗೆ ಮಾತಾಡೋಣ. ಒಂದು, ಎಷ್ಟೋ ಸಲ ನಾವು ಹೇಳೋದನ್ನು ಕೇಳ್ತಾ ಇರ್ತೀವಿ ಅಥವಾ ನಾವು ಬೆಳೆದು ಬಂದ ವಾತಾವರಣದಲ್ಲಿ ನಾವು ಅದನ್ನು ಅನುಸರಿಸ್ಕೊಂಡು ಬಂದಿರ್ತೀವಿ. ಒಂದೊಂದು ಕಡೆಗೆ ಒಂದೊಂದು ಡ್ರೆಸ್ ಕೋಡ್ ಅಂತ ಇರುತ್ತೆ. ಈಗ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಟ್ರೆಡಿಷ್ನಲ್ ಡ್ರೆಸ್ನ ಹಾಕ್ಕೊಂಡು ಹೋಗ್ತಾರೆ. ಸೀರೆ, ಜುಬ್ಬ, ಚೂಡಿದಾರ್, ಧೋತಿ ಆ ಥರದ್ದೇ ಡ್ರೆಸ್ಗಳನ್ನು ಹಾಕ್ತಾರೆ. ಮದುವೆ ಫಂಕ್ಷನ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಟ್ರೆಡಿಷನ್ ಡ್ರೆಸ್ನೇ ವೇರ್ ಮಾಡ್ತಾರೆ. ಇನ್ನು ಬರ್ಡೇ ಪಾರ್ಟಿ, ಪಾರ್ಟಿಗಳಿಗೆ ಹೋಗೋದಾದರೆ ಸ್ವಲ್ಪ ವೆಸ್ಟರ್ನ್ ಡ್ರೆಸ್ನ ಹಾಕ್ಕೊಂಡು ಹೋಗ್ತಾರೆ. ಸಾವಿನ ಮನೆಗೆ ಹೋಗಬೇಕು ಅಂದರೆ ಆದಷ್ಟು ಸಿಂಪಲ್ ಡ್ರೆಸ್ನ ಹಾಕ್ಕೊಂಡು ಹೋಗ್ತಾರೆ. ವೈಟ್ ಡ್ರೆಸ್ನ ಅಥವಾ ಶಾಂತಿ ದ್ಯೋತಕವಾಗಿರುವಂಥ ಒಂದು ಕಲರ್ನ ಚೂಸ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾರೆ. ಹೀಗೆ ನೀವು ಆಫೀಸ್ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಅವಾಗಲೇ ಒಂದು ಡ್ರೆಸ್ ಕೋಡ್ ಅಂತ ಇರುತ್ತೆ. ಎಷ್ಟೋ ಜನ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಇವರು ಇಂಥ ಕಡೆಗೆ ಇಂಥ ಡ್ರೆಸ್ಸಲ್ಲೇ ಬರಬೇಕು ಅಂತ. ಯಾವತ್ತಾದರೂ ಒಬ್ಬರು ಆ ಒಂದು ರೂಲ್ಸ್ನ ಬ್ರೇಕ್ ಮಾಡಿ ಇನ್ಯಾವುದೋ ಡ್ರೆಸ್ಸಲ್ಲಿ ಬಂದಾಗ ನಿಮ್ಮ ಒಂದು ಅನುಭವ ಅಥವಾ ನಿಮ್ಮ ಒಂದು ರಿಯಾಕ್ಷನ್ಸ್ ಅದಕ್ಕೆ ಹೇಗಿರುತ್ತೆ? ಅವರನ್ನ ಕೇಳ್ತೀರಾ ಹೋಗಿ, ಅಥವಾ ನಿಮ್ಮ ಕ್ಲೋಸ್ ಆಗಿದ್ದರೆ ಯಾಕೆ ಈ ಥರ ಡ್ರೆಸ್ ಹಾಕೋ ಬಂದಿದೆಯಾ ಇಲ್ಲಿಗೆ ಅಂತ, ಅಥವಾ ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತೀರಾ? ಅರೆ, ಇಲ್ಲಿಗೆ ಬರಬೇಕಾದ್ರೆ ಯಾವ ಥರ ಡ್ರೆಸ್ ಹಾಕ್ಬೇಕಂತ ಇವ್ರಿಗೆ ಗೊತ್ತಾಗಲ್ವಾ ಅಂತ ನೀವು ಮನಸ್ಸಲ್ಲಿ ಯೋಚನೆ ಮಾಡ್ತೀರಾ? ಅಥವಾ ಅವ್ರನ್ನೇ ಹೋಗಿ ಕೇಳ್ತೀರಾ? ಅಥವಾ ಅವ್ರು ಆ ಥರ ಡ್ರೆಸ್ ಹಾಕೊಂಡು ಬಂದರು ಅಂದ ತಕ್ಷಣ ಅವರಿಗೆ ಆ ಒಂದು ಏನು ಸಿಚುಯೇಷನ್ ಇದೆ ಅದ್ರ ಅರಿವಿಲ್ಲ ಅಂತನಾ? ಏನೆಲ್ಲ ನಿಮ್ಮ ಥಾಟ್ಸ್ ನಿಮ್ಮಲ್ಲಿ ಓಡುತ್ತೆ, ಇದು ಒಂದು ವಿಷಯ. ಇನ್ನೊಂದು, ನೀವು ಯಾವತ್ತಾದರೂ ಯಾರನ್ನಾದರೂ ಈ ಥರ ಡ್ರೆಸ್ ಹಾಕೊಂಬಂದಾಗ, ಸೊ ಆ ವ್ಯಕ್ತಿಯ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಬರೀ ಅವರ ಒಂದು ಹೊರಗಡೆ ರೂಪ, ಬಾಹ್ಯ ಸೌಂದರ್ಯ ನೋಡಿ ಆ ವ್ಯಕ್ತಿಯನ್ನು ಜಡ್ಜ್ ಮಾಡಿದ್ದೀರಾ? ಆಮೇಲೆ ನಿಮಗೆ ಯಾವತ್ತಾದರೂ ಗೊತ್ತಾಗಿದೆಯಾ ಅದಲ್ಲ, ಅವರ ವ್ಯಕ್ತಿತ್ವನೇ ಬೇರೆ ಇದೆ ಅಂತ ನಿಮಗೆ ಅನಿಸಿದ್ದುಂಟ? ಇದೆಲ್ಲದರ ಬಗ್ಗೆ ಇವತ್ತಿನ ಕನಸಿನ ಲೋಕದಲ್ಲಿ ಮಾತಾಡೋಣ. ನೀವು ಕೂಡ ನಿಮ್ಮ ಅಭಿಪ್ರಾಯ, ಅನಿಸಿಕೆ, ಏನು ಬರೀಬೇಕೋ ಅದನ್ನು ಬರೆದು ಕಳಿಸಿ. ಓದೋದಕ್ಕಂತೂ ನಾನು ಕಾಯ್ತಾ ಇದ್ದೀನಿ.

ಬಟ್ಟೆಯ ಬಗ್ಗೆ, ಡ್ರೆಸ್ ಸೆನ್ಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕನಸಿನ ಲೋಕದಲ್ಲಿ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಮೀರಾ ಅವರು ವಿಜಯನಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಆಫೀಸ್ನಲ್ಲಿ ನನ್ನ ಬಾಸ್ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಅವರು ಸಿಕ್ಕಾಪಟ್ಟೆ ಅವರು ಆ್ಯಟಿಟ್ಯೂಡು ಅಥವಾ ತುಂಬ ರ್ಯಾಶಾಗಿ ಬಿಹೇವ್ ಮಾಡ್ತಾರೆ ಅಂತ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಹೋದಾಗ ಅಂದ್ಕೊಂಡಿದ್ದೆ. ಆದರೆ ಮನಸ್ಸಿನಿಂದ ಅವರು ತುಂಬಾ ಒಳ್ಳೆಯವರು, ತುಂಬ ಹೆಲ್ಪಿಂಗ್ ನೇಚರ್ ಇದೆ, ಎಂಪ್ಲಾಯ್ಸ್ನ ತುಂಬ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಹಾಗಾಗಿ ಮೊದಲನೇ ಇಂಪ್ರೆಷನ್ ನೈ ನಿಜ ಅಂತ ನಂಬ್ಕೋಬಾರ್ದು ಒಬ್ಬ ವ್ಯಕ್ತಿನ ಅಂತ ಹೇಳಿ ನನಗೆ ಅನುಭವ ಆಯಿತು ಅಂತ ಹೇಳ್ತಿದ್ದಾರೆ. ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರದಿಂದ ಹೇಳ್ತಿದ್ದಾರೆ, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನಿಮ್ಮ ನಿರೂಪಣೆ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದೆ, ಉತ್ತಮ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡ್ತಾ ಇರುವ ನಿಮಗೆ ಅಭಿನಂದನೆಗಳು. ಒಬ್ಬ ವ್ಯಕ್ತಿಯನ್ನು ಹೊರಗಿನಿಂದ ನೋಡೋ ಬಟ್ಟೆ ಆಸ್ತಿ ರೂಪದಿಂದ ಅಳೆಯಬಾರ್ದು, ಅವರ ನಿಜವಾದ ಮೌಲ್ಯ ಅವರ ಗುಣ ನಡತೆ ಪ್ರಾಮಾಣಿಕತೆ ಮಾನವೀಯತೆ ಮತ್ತು ಇತರರೊಂದಿಗೆ ನಡೆದುಕೊಳ್ಳೋ ರೀತಿಯಲ್ಲಿ ಅಡಗಿದೆ. ಬಟ್ಟೆ ವ್ಯಕ್ತಿಯ ಹೊರಗಿನ ಅಲಂಕಾರ ಮಾತ್ರ, ಆದರೆ ಒಳ್ಳೆಯ ಗುಣಗಳು ವ್ಯಕ್ತಿತ್ವದ ನಿಜವಾದ ಆಭರಣ. ಆದ್ದರಿಂದ ವ್ಯಕ್ತಿಯನ್ನು ಅವರ ಉಡುಗೆಯಿಂದಲ್ಲ ಅವರ ಗುಣ ಮತ್ತು ನಡತೆಯಿಂದಲೇ ಗೌರವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಶೃಂಗೇರಿ ಪದ್ಮಶ್ರೀ ಬಾರಶ್ರೀ ಶೃಂಗೇರಿಯಿಂದ ಅಡ್ಡಗದ್ದೆಯಿಂದ ಹೇಳ್ತಾ ಇದ್ದಾರೆ, ನಾನು ಗೊತ್ತಿರೋ ಹಾಗೆ ನಾನು ಯಾರನ್ನೂ ಆ ರೀತಿ ನೋಡಿಲ್ಲ, ಆದರೆ ನನಗೆ ತುಂಬ ಜನ ಹಾಗೆ ಮಾಡಿದರು. ಈಗ ಅವರೇ ತುಂಬ ಗೌರವ ಕೊಡ್ತಾರೆ, ಆಗ ನೊಂದಿಲ್ಲ ಈಗ ಹೀಗಿಲ್ಲ, ಒಂದೇ ಥರ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಿ ಎಸ್ ಬೈರ ಹನುಮಯ್ಯ ರಾಮನಗರದಿಂದ ಸಂದೇಶ ಕಳಿಸಿದ್ದಾರೆ, ಹಾಡುಗಳು ಸೂಪರಾಗಿದೆ ಅಂತ ಹೇಳ್ತಾ ಇರೋದು ಶಿವಾನಂದ ಹಾಲೂರು ದಾವಣಗೆರೆಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾವತ್ತಾದರೂ ಈ ಥರ ಅನುಭವ ಆಗಿದ್ದರೆ ಅಥವಾ ನೀವು ಯಾರಿಗಾದರೂ ಈ ಥರ ಅನುಭವ ಕೊಟ್ಟಿದ್ದರೆ ಎರಡನ್ನೂ ಬರ್ದು ಕಳಿಸಿ. ಎಷ್ಟೋ ಸಲ ಬರೀ ಬಟ್ಟೆ ಅಂತ ಅಲ್ಲ, ಅವ್ರ ಹತ್ರ ಇರೋ ವಸ್ತುಗಳಿಂದ ಕೂಡ ನಾವು ಜಡ್ಜ್ ಮಾಡ್ತೀವಿ. ಯಾರೋ ಹತ್ರನೂ ತುಂಬ ಕಾಸ್ಟ್ಲಿ ಫೋನ್ ಇದ್ದರೆ ಸಿಕ್ಕಾಪಟ್ಟೆ ರಿಚ್ ಅನಿಸುತ್ತೆ, ಅಥವಾ ಅವರು ಹಾಕ್ಕೊಳ್ಳೋ ಬಟ್ಟೆ ಆಗಿರ್ಬೋದು ಅಥವಾ ಅವ್ರು ಯೂಸ್ ಮಾಡ್ಕೊಳ್ಳೋವಂಥ ವಸ್ತುಗಳಾಗಿರ್ಬೋದು, ಬಳಸೋವಂಥ ಸ್ಲಿಪ್ಪರ್ಸ್ ಶೂಸ್ ಆಗಿರ್ಬೋದು, ಬರೀ ಹೊರಗಡೆಯಿಂದ ಇವ್ರು ಈ ಥರ ಇರ್ಬೋದು, ಇವ್ರು ಹೀಗೆ ಮಾಡ್ಬೋದು, ಇವ್ರು ಹೀಗಿರ್ಬೋದು, ಈ ಥರ ಮಾತಾಡ್ಬೋದು, ಅಥವಾ ಯಾರಾದ್ರೂ ಒಂದು ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ರೆ ಅಥವಾ ತುಂಬ ಎದುರಾದ್ರೂ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡಿದ್ರೆ ಓ ಅವ್ರಿಗೆ ತುಂಬ ಆ್ಯಟಿಟ್ಯೂಡ್ ಅನಿಸುತ್ತೆ, ಅವರು ತುಂಬ ರಿಸರ್ವ್ಡ್ ಕ್ಯಾರೆಕ್ಟರ್ ಅನಿಸುತ್ತೆ. ಹೀಗೆ ಏನೇನೇನೆಲ್ಲೋ ಯಾವ್ದಾವುದೋ ಒಂದು ವಿಷಯವನ್ನು ಅಬ್ಸರ್ವ್ ಮಾಡಿಕೊಂಡು ಜಡ್ಜ್ ಮಾಡಿಬಿಡ್ತೀವಿ. ಇನ್ಯಾವತ್ತೋ ಒಂದ್ಸರಿ ಅದು ಗೊತ್ತಾದಾಗ ಓ ನಾನೇ ತಪ್ಪು ತಿಳ್ಕೊಂಡಿದ್ದೆ ಅಂತ ಕೆಲವರು ಅಟ್ಲೀಸ್ಟ್ ಎದುರುಗಡೆ ಹೋಗಿ ಹೇಳಿಬಿಡ್ತಾರೆ, ಇಲ್ಲ ನಾನು ಅವತ್ತು ಈ ವಿಷಯಕ್ಕೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಈಗ ಗೊತ್ತಾಯಿತು ಅಂತ. ಇನ್ನು ಕೆಲವರು ಮನಸ್ಸಲ್ಲೇ ಇಟ್ಕೊಂಡು ಅಯ್ಯೋ ನಾನು ತಪ್ಪು ಮಾಡಿದ್ನಲ್ಲ ಅಂತ ಅನ್ಕೋತಾ ಇರ್ತಾರೆ. ಸೊ ಇದೆಲ್ಲ ಪ್ರತಿನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ, ಯಾಕಂದರೆ ಪ್ರತಿನಿತ್ಯ ನಾವು ಸಾಕಷ್ಟು ಜನರನ್ನು ಭೇಟಿ ಮಾಡ್ತೀವಿ, ಎಷ್ಟೋ ಹೊಸ ಪರಿಚಯಗಳಾಗುತ್ತೆ, ಹೊಸ ವ್ಯಕ್ತಿತ್ವವನ್ನು ನೋಡ್ತೀವಿ. ಹಾಗಾಗಿ ಈ ಥರ ಅನುಭವಗಳು ಎಲ್ಲರ ಜೀವನದಲ್ಲೂ ಇರುತ್ತೆ. ಸೊ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೋಬೇಕಾದ ಸಂಖ್ಯೆ 9480901013 9480901013 9480901013.

0: ಮಾಗಡಿ ರೋಡಿಂದ ಶ್ರೀನಾಥ್ ಅವರು ಎಕ್ಸಲೆಂಟ್ ಹಾಡುಗಳು ಮೇಡಮ್ ಅಂತ ಕಳಿಸಿದರೆ, ಗಣೇಶ್ ಅವರು ಕುವೈತಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆಯೇ ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳು ಈ ತಂಪಾದ ಹೊತ್ತಲ್ಲಿ ಕೇಳ್ತಾ ಇದ್ದರೆ ಖುಷಿಯಾಗತ್ತೆ ಅಂತಿರೋದು ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಇನ್ ಎಸ್ ಬಡಾವಣೆಯಿಂದ. ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಿದ್ದಾರೆ, ಈ ವಸ್ತ್ರದ ವಿಷಯಕ್ಕೆ ಬಂದರೆ ವಿವಾಹಿತರು, ಮದುವೆ ಆದರು, ಪಿತೃಕಾರ್ಯ ಹಾಗೂ ತರ್ಪಣ ನೀಡುವಾಗ ಕಡ್ಡಾಯವಾಗಿ ಪಂಚೆ ಉಡಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಲಯದ ನಿರೂಪಕರೇ, ಸ್ನೇಹಿತರೇ, ಯಾರಿದು ಚಂದ್ರಶೇಖರ್ ಅವರು ಗಂಗಾವತಿಯಿಂದ ಹೇಳ್ತಿದ್ದಾರೆ, ಸ್ನೇಹಿತರು ಅಥವಾ ಆಪ್ತರು ಶೈಲಿ ಅಥವಾ ಉಡುಪು ಬದಲಾದರೆ ಏನಯ್ಯ ಯಾಕೆ ಏನು ಸಮಾಚಾರ ಅಂತ ಉತ್ಸಾಹದಿಂದನೋ ತಮಾಷೆಯಾಗೋ ಕೇಳ್ಬೋದು. ಅಪರಿಚಿತರು ಅಥವಾ ಕಚೇರಿಯಲ್ಲಿ ಎಲ್ಲರಿಗೂ ಎಲ್ಲ ವೇಳೆಯಲ್ಲೂ ಸಂದರ್ಭಕ್ಕೆ ತಕ್ಕ ಶಿಸ್ತಿನ ಉಡುಪು ಧರಿಸಲು ಸಾಧ್ಯವಾಗದೇ ಇರ್ಬೋದು. ಅವರ ಪರಿಸ್ಥಿತಿ ನಮಗೆ ತಿಳಿಯದ ಕಾರಣ ಆಡುವ ಸಣ್ಣ ಮಾತು ಬೇಸರ ತರಬಹುದು. ಹಾಗಾಗಿ ಸೂಕ್ಷ್ಮ ಸಂವೇದನೆಯಿಂದ ಯೋಜಿಸಿ ಗೌರವದಿಂದ ನಡೆದುಕೊಳ್ಬೇಕು. ಕೊನೆಯದಾಗಿ, ನೀವು ಪ್ರಸಾರ ಮಾಡ್ತಾ ಇರೋ ಗೀತೆಗಳು ಒಂದೊಂದು ಅತ್ಯಂತ ಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆನಂದ ಕುಲಕರ್ಣಿ ಅವರು ಸೂಲೆಪೇಟೆಯಿಂದ. ಸ್ವಾತಿ ಮೇಡಮ್, ನನಗೂ ಕೂಡ ಒಮ್ಮೊಮ್ಮೆ ಅನಿಸುತ್ತೆ, ಎದುರುಗಡೆ ಇರೋರ ಹಾಗೆ ನಾನು ಕೂಡ ಹೊಸ ಹೊಸ ವಸ್ತುಗಳನ್ನಾಗಲಿ ಗಾಡಿನಗಳನ್ನಾಗಲಿ ತೆಗೆದುಕೊಳ್ಬೇಕು, ಅವರ ಸರಿಸಮನಾಗಿ ನಿಂತ್ಕೋಬೇಕು ಅನ್ನೋ ಆಸೆ ಹೊರತು ಹೊಟ್ಟೆ ಕಿಚ್ಚಿನಿಂದ ಅಲ್ಲ, ಅವರ ಸರಿಸಾಟಿಗೆ ಜೀವನದಲ್ಲಿ ಇರಬೇಕು ಅನ್ನೋ ಆಸೆ ಅಂತ ಹೇಳ್ತಾ ಇದ್ದಾರೆ. ಅಂಜನಪ್ಪ ಎನ್ ಮಲ್ಮಾಚನಹಳ್ಳಿಯಿಂದ, ಸೂಪರ್ ಹಾಡುಗಳು ಮೇಡಮ್, ಭಾಳ ಇಂಪಾಗಿದೆ, ತುಂಬ ಧನ್ಯವಾದ ಅಂತ ಹೇಳ್ತಾ ಇದ್ದರೆ, ಕಿಶನ್ ರೋಷನ್ ಅವರು ಕೂಡ ಹಾಡುಗಳು ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅನ್ಸತ್ತೆ ಈ ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿರೋದು, ಎಲ್ಲ ಮಕ್ಕಳು ಒಂದೇ ಥರ ಬಟ್ಟೆ ಹಾಕಬೇಕು. ಒಂದು ಮಗು ತುಂಬ ಮಾಡ್ರನ್ ಡ್ರೆಸ್ ಅಥವಾ ತುಂಬ ರಿಚ್ ಚೆನ್ನಾಗಿರೋ ಡ್ರೆಸ್ ಹಾಕಿದರೆ ಇನ್ನೊಂದು ಮಗುಗೆ ಆ ಬಟ್ಟೆ ನೋಡಿ ಒಂದು ಕೀಳರಿಮೆ ಬರಬಾರ್ದು, ಅಥವಾ ತನ್ನ ಕೈಯಲ್ಲಿ ಯಾಕೆ ಅದಾಗಲ್ವಲ್ಲ, ನನ್ನ ಅಪ್ಪ ಅಮ್ಮಂಗೆ ನನಗೆ ಕೊಡ್ಸೋಕ್ಕಾಗಲ್ವಲ್ಲ ಅನ್ನೋ ಒಂದು ಬೇಸರ ಆ ಮಗುಗಾಗಬಾರ್ದು ಅಂತ ಅನ್ನೋ ಕಾರಣದಿಂದನೇ ಎಲ್ಲರಿಗೂ ಈಕ್ವಾಲಿಟಿ ಇರಬೇಕು, ಎಲ್ಲ ಮಕ್ಕಳ ಮನಸ್ಸಲ್ಲೂ ಒಂದೇ ಸಮಭಾವನೆ ಇರಬೇಕು ಅಂತಲೇ ಈ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ಅಥವಾ ಇನ್ನು ಆಫೀಸ್ಗಳಲ್ಲಿ ಕೂಡ ಎಷ್ಟೋ ಸಲ ಡ್ರೆಸ್ ಕೋಡ್ ಇರುತ್ತೆ, ಇಂಥ ಡ್ರೆಸ್ಸೇ ಯೂನಿಫಾರ್ಮ್ ಅಂತ ಅಲ್ಲೂ ಕೂಡ ಮಾಡಿರ್ತಾರೆ. ಯಾಕಂದರೆ ತಪ್ಪಲ್ಲ, ಮನುಷ್ಯನ ಸಹಜ ಭಾವನೆ ಅದು. ನಾವು ಏನೇ ಅಂದ್ಕೊಂಡ್ರೂ ಕೂಡ ಯಾವುದೇ ಫಂಕ್ಷನ್ಗೆ ಹೋಗಲಿ, ಯಾವುದೇ ಆಫೀಸ್ಗೆ ಹೋಗಲಿ, ಯಾವುದೇ ಒಂದು ಜನರನ್ನು ಭೇಟಿ ಮಾಡಲಿ, ಹೇಳ್ತಾರಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ಸೊ ನೀವು ಫಸ್ಟ್ ಟೈಮ್ ನೀವು ಅವರನ್ನು ಹೇಗೆ ನೋಡಿರ್ತಿರೋ ಅದು ನಿಮ್ಮ ಲೈಫ್ ಲಾಂಗ್ ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಕೂತ್ಬಿಟ್ಟಿರುತ್ತೆ. ಸೊ ಆಗ ನೋಡಿ ಮಾತಾಡಿಸಿ, ಬಟ್ ಜಡ್ಜ್ಮೆಂಟಿಗೆ ಬರಬೇಡಿ. ಯಾಕಂದರೆ ಜಡ್ಜ್ಮೆಂಟಿಗೆ ಬರೋದಕ್ಕೆ ಇನ್ನೂ ತುಂಬ ಟೈಮ್ ಅವ್ರ ಜೊತೆ ನೀವು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಅಂತ ಹೇಳ್ತಾ, ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ನಿಮಗೂ ಏನಾದರೂ ಹತ್ರ ಅನುಭವಗಳಾಗಿದ್ದರೆ, ಏನಾದರೂ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸಿದರೆ ನೀವು ಕೂಡ ಬರೆದು ಕಳಿಸ್ಬೋದು ಅಂತ ಹೇಳ್ತಾ, ಮುಂದಿನ ಗೀತೆ ಕನಸಿನ ಲೋಕದಲ್ಲಿ ನಿಮ್ಮ ಜೊತೆಯಾಗ್ತಾ ಇದೆ.
1: ಕಣ್ಣಿನ ನೋಟಗಳು, ಕೋಲ್ ಮಿಂಚಿನ ಬಾಣಗಳು,
2: ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂ

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಯಾರು ಇನ್ನೆಂಗೆ ಕಳಿಸಿದ್ದಾರೆ ನೋಡೋದಾದರೆ, ಬಟ್ಟೆಗಳಿಂದ ಯಾರನ್ನು ಆಳಿಬಾರ್ದು ಮೇಡಮ್, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತಿರೋದು ಕೊರ್ಲಕುಂಟೆ ಗ್ರಾಮದಿಂದ ದೀಕ್ಷಿತ್ ಕೃಪಾ ಸೋನು ಭವ್ಯ ಅವರು. ನಮ್ಮ ಜೀವನ ಶೈಲಿ ನಮ್ಮ ಆದಾಯದ ಮೇಲೆ ನಿರ್ಧರಿಸಬೇಕೇ ಹೊರತು ಬೇರೆಯವರನ್ನು ಮೆಚ್ಚಿಸೋದಕ್ಕೆ ಅಥವಾ ನಮ್ಮ ಬಯಕೆ ಮೇಲೆ ಅಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಿರೋದು ಚಂದ್ರಶೇಖರ್ ಕುಮಾರ್ ಪಾರ್ಕ್ನಿಂದ. ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ ಅಪರೂಪದ ಹಾಡುಗಳು ಮುದ ನೀಡ್ತಾ ಇದೆ. ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ರೆ, ಸೂಪರ್ ಹಾಡುಗಳ ಸಂಗಮವೇ ಈ ಕಾರ್ಯಕ್ರಮದ ಯಶಸ್ಸು ಅಂತಿರೋದು ಗೀತಾ ಅವರು. ಕೀರ್ತನ ಶ್ರೀನಾಥ್, ಕಾಲೇಜ್ನಲ್ಲಿ ಎಥ್ನಿಕ್ ಡೇ ಇರ್ತಿತ್ತಲ್ವಾ, ಸೊ ಆಗ ಎಲ್ಲರ ಡ್ರೆಸ್ಗಳನ್ನು ಬಟ್ಟೆಯನ್ನು ನೋಡೋದೇ ಹಬ್ಬ. ಹೆಂಗಸರಿಗಂತೂ ಒಂದು ಕೈ ಮೇಲೆ ಉಡುಗೆ, ಜಡೆಗೆ, ಹೂಗಳು, ಬಳೆಗಳು ಅಂತ ಹೇಳ್ತಿರೋದು ಅನುಷಾ ಅವರು. ಪ್ರಭಾಕರಯ್ಯ ಚೈತ್ರಯ್ಯನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ. ಸ್ವಾತಿ ಮೇಡಮ್, ಇಂದಿನ ಕನಸಿನ ಲೋಕದಲ್ಲಿ ಗೀತೆಗಳು ಎವರ್ ಗ್ರೀನ್ ಗೀತೆಗಳನ್ನು ಹಾಕ್ತಾ ಇದ್ದೀರಾ, ವಿಷಯ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಯಾರನ್ನು ಅವರು ಹಾಕುವ ಬಟ್ಟೆ ನೋಡಿ ಕೀಳಾಗಿ ನೋಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸೋಮನಾಥದಿಂದ ಗುರುಸಿದ್ದಾಪುರ ಜಗಳೂರು ತಾಲೂಕಿನಿಂದ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್, ನನ್ನ ಜೀವನದಲ್ಲಿ ಯಾವಾಗಾಯಿತು ಅಂದರೆ ನನ್ನ ಶ್ರೀಮತಿ ಕಲ್ಪಶ್ರೀಯನ್ನು ನೋಡಲಿಕ್ಕೆ ಹೋದಾಗ ಆಯಿತು ಮೇಡಮ್. ಇವರನ್ನು ನಾನು ನೋಡಿದ ಒಂದು ಕ್ಷಣವೇ ನಾನು ನಿರ್ಧರಿಸಿಬಿಟ್ಟೆ ನನ್ನ ಜೀವನದ ಬಂಡಿಗೆ ಇವರು ಜೊತೆಯಾದರು, ಯಾಕಂದರೆ ನನ್ನ ಶ್ರೀಮತಿಗೆ ನೂರಕ್ಕೆ ನೂರು ಕೊಡುವ ಅಂಕ ಹಾಗೆ ಇದ್ದರು. ಹಾಗಾಗಿ ನೀವು ಹೇಳೋ ಹಾಗೆ ಯಾವುದಕ್ಕೂ ಒಂದನೇ ಭೇಟಿಗೇ ನಾವು ಅವ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಸರಿಯಲ್ಲ. ನಾನು ನಿರ್ಧಾರ ತಗೊಳ್ಳದೆ ಹೋಗಿದ್ರೆ ಈಗ ಪಡೆದಿರುವಂತಹ ಸತಿಯನ್ನು ಪಡೆಯೋದು ಅಸಾಧ್ಯ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ, ಎಲ್ಲ ಸುಮಧುರ ಗೀತೆಗಳಿಗೂ ಧನ್ಯವಾದ ಅಂತಿರೋದು ಉಷಾ ಶ್ರೀನಿವಾಸ್ ಅಂಜನಾ ನಗರದಿಂದ. ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ತಡವಾಗಿ ಟ್ಯೂನ್ ಮಾಡಿದೆ ಮೇಡಮ್, ವಿಷಯ ಏನು ಅಂತ ಗೊತ್ತಾಗ್ತಾ ಇಲ್ಲ, ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಎರಡು ಕನಸು ಚಿತ್ರದ ಹಾಡು ಇಷ್ಟ ಆಯಿತು ಅಂತಿರೋದು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ. ಇದುವರೆಗೂ ಒಳ್ಳೆ ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡಿದ್ದೀರಾ, ಧನ್ಯವಾದಗಳು, ಚೆನ್ನಾಗಿತ್ತು ಅಂತಿರೋದು ರಾಜಾರಾಮ್ ವಸುಧಾ ಮಂಜೇಶ್ವರ್ ಕಾಸರಗೋಡಿನಿಂದ. ಇವತ್ತಿನ ವಿಷಯ ಏನು ಅಂತ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಯಾರ್ಯಾರು ಲೇಟಾಗಿ ಟ್ಯೂನ್ ಮಾಡಿದರೋ, ಸಮಯ ಆಲ್ರೆಡಿ 10:48 ಹಾಗೆ ಹೋಯ್ತು. ಎಷ್ಟೋ ಸಲ ನಾವು ಬಟ್ಟೆಯಿಂದ ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡ್ತೀವಿ, ಅವ್ರು ಹಾಕಿರೋ ಬಟ್ಟೆ ಅಥವಾ ಅವ್ರು ಯೂಸ್ ಮಾಡುವಂತಹ ಬಳಕೆ ಮಾಡುವಂತಹ ವಸ್ತುಗಳಿಂದ. ಅವರು ಜೋರು, ಅವರು ಪಾಪ, ಅವರು ರಿಸರ್ವ್ಡು, ಅವರು ಆಪ್ಟಿಮಿಸ್ಟಿಕ್ಕು, ಅಥವಾ ಅವರು ತುಂಬ ಇಂಟ್ರೋವರ್ಟ್ ಅಂದರೆ ಯಾರ ಜೊತೆನೂ ಬೆರೆಯೋದಿಲ್ಲ, ಹೀಗೆ ಏನೇನೇನೇನೋ ಅವ್ರ ಬಗ್ಗೆ ಏನೋ ಗೊತ್ತಿಲ್ಲದೆ ಬರೀ ಅವ್ರು ಹಾಕಿರೋ ಬಟ್ಟೆಯಿಂದ ಜಡ್ಜ್ ಮಾಡ್ತೀವಿ. ಸೊ ಆಮೇಲೆ ಇನ್ಯಾವತ್ತೋ ಒಂದ್ಸಲ ನಮಗೆ ಅವರ ನಿಜ ರೂಪ ಗೊತ್ತಾದಾಗ, ಅಯ್ಯೋ ನಾನು ಅವತ್ತು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಅಲ್ವಾ ಅನ್ನುವಂಥ ಒಂದು ಗಿಲ್ಟ್ ಕಾಡ್ತಾ ಇರತ್ತೆ. ಅದು ಒಂದು ವಿಷಯ. ಇನ್ನೊಂದು ವಿಷಯ, ಎಷ್ಟೋ ಕಡೆ ಎಷ್ಟೋ ಸಲ ನಾವು ಕೆಲವೊಂದು ಫಂಕ್ಷನ್ಗೆ ಅಥವಾ ಕೆಲವೊಂದು ಸ್ಥಳಗಳಿಗೆ ಹೋಗಬೇಕಾದ್ರೆ ಇಂಥದ್ದೇ ಒಂದು ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತ ಒಂದು ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀವಿ. ಇನ್ ಕೇಸ್ ಯಾವುದೋ ಒಂದು ಸಿಚುಯೇಷನಲ್ಲಿ ಯಾರೋ ಒಬ್ಬರು ಆ ಥರ ಒಂದು ಡ್ರೆಸ್ ಕೋಡನ್ನು ಹಾಕ್ಕೊಂಡು ಬರದೇ ಇದ್ದಾಗ ನೀವು ಅವ್ರ ಬಗ್ಗೆ ಏನಾದರೂ ತಪ್ಪಾಗಿ ತಿಳ್ಕೊಂಡಿದ್ದುಂಟ? ಇದು ಇವತ್ತಿನ ವಿಷಯ. ಹಾಗೇನಾದರೂ ನಿಮ್ಮ ಜೀವನದಲ್ಲಿ ಅನುಭವ ಆಗಿದ್ದರೆ ಬರೆದು ಕಳಿಸ್ಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮತ್ತೆರಡು ಬ್ಯೂಟಿಫುಲ್ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಿದ್ದೀರಾ ಬಂಗಾಳದ ಉದ್ಯಮ ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಒಂದ್ಸಲಿ ಸಾಮಾನ್ಯ ಬಟ್ಟೆ ತೊಟ್ಟು ಒಂದು ಫಂಕ್ಷನ್ಗೆ ಹೋದಾಗ ಅವರನ್ನ ಗೇಟ್ ಒಳಗಡೆನೆ ಬಿಡಲಿಲ್ಲ ಅಂತೆ. ಮತ್ತೆ ಅವ್ರು ಹೋಗಿ ಸೂಟ್ ಹಾಕ್ಕೊಂಡು ಬಂದು ಊಟ ಕೂತಾಗ ಅವರಿಗೆ ಊಟ ಮಾಡಿ ಊಟ ಮಾಡಿ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು, ಫೋರ್ಸ್ ಮಾಡ್ತಿದ್ರಂತೆ. ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ. ವಿಷಯ ತಿಳಿದಾಗ ಅವರ ಕ್ಷಮೆ ಕೇಳಿದ್ರಂತೆ. ಮುಖ ನೋಡಿ ಬಟ್ಟೆ ನೋಡಿ ಮಾಡೋ ಉಪಚಾರ ಕೇವಲ ಡಂಬಾಚಾರ ಅಂತ ಹೇಳ್ತಿದ್ದಾರೆ ಚಂದ್ರಶೇಖರ್ ಕುಮಾರ್ ಪಾರ್ಕಿಂದ. ಚಂದ್ರಶೇಖರ್ ಅವರು ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ತುಂಬ ಮಧುರವಾದ ಹಾಡುಗಳು ಅಂತ ಹೇಳ್ತಾ ಇದ್ರೆ, ಗಿರೀಶ್ ಅವರು ಬೆಂಗಳೂರಿನಿಂದ ಈ ದಿನದ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ನಡೆ ನುಡಿ ಹಾಗೂ ಧರಿಸುವ ಬಟ್ಟೆ ಇವುಗಳೆಯ ಬಗ್ಗೆ ಈಗಿನ ಒಂದು ಪ್ರೆಸೆಂಟ್ ಜನರೇಷನಲ್ಲಿ ತುಂಬಾ ಅಪ್ಡೇಟ್ ಆಗಿರ್ತಾರೆ. ಯಾರು ಬೇಕು ಬೇಕು ಅಂತ ಇನ್ನೊಬ್ಬರ ಮನಸ್ಸಿಗೆ ಬೇಜಾರು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಗುಡ್ ಸಾಂಗ್ ಸೆಲೆಕ್ಷನ್ ಮೇಡಮ್. ಅಬ್ರಹಾಂ ಲಿಂಕನ್ ಅವರು, ಅಮೇರಿಕದ ಪ್ರೆಸಿಡೆಂಟ್, ಅವರು ಸಿಂಪ್ಲಿಸಿಟಿಗೆ, ಡೌನ್ ಟು ಅರ್ಥ್ಗೆ ಒಳ್ಳೆ ಎಕ್ಸಾಂಪಲ್ ಅಲ್ವಾ? ಸಿಮಿಲರ್ಲಿ ಯಾರಿದ್ದು, ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಕಡಗಂಚಿಯಿಂದ ಧರ್ಮಣ್ಣ ದನ್ಯ ಅವರು, ಮಲೆನಾಡಿನ ಗೀತೆ ಕೇಳಿ ತುಂಬ ಮನಸ್ಸಿಗೆ ಖುಷಿಯಾಯಿತು, ಕನಸಿನ ಲೋಕ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಜಗದಲ್ಲಿ ಯಾರೊಬ್ಬರನ್ನು ಮೆಚ್ಚಿಸೋದಕ್ಕೆ ಹೋಗಬಾರ್ದು, ಅಲ್ಲದೆ ಇನ್ನೊಬ್ಬರು ಯಾರೇ ಹೇಗೆ ಇರಲಿ ಯಾವುದರಲ್ಲೂ ಅವರನ್ನು ಹೀಯಾಳಿಸಬಾರ್ದು, ಅವರ ಶಕ್ತಿ ಅವರಿಗೆ ಗೊತ್ತಿರುತ್ತೆ ಅಂತಿರೋದು ಚಿದಾನಂದ ಅವರು, ಬ್ರಿಲಿಯಂಟ್ ಆಗಿದೆ ಕಾರ್ಯಕ್ರಮ ಅಂತಿರೋದು ಕೀರ್ತನ ಅವರು, ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಿರೋದು ಜೇವೂರ್ ಪ್ರತಿಭಾ ಪಾರ್ವತಿ ರಾಮಚಂದ್ರ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ನಿಮ್ಮೆಲ್ಲರಿಗೋಸ್ಕರ ಲಾಲಿ ಹಾಡು ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಬೆಚ್ಚಗೊತ್ಕೊಂಡು ಟಾಚಿ ಮಾಡಿ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಈ ಕನಸು ಸವಿ ನಿದ್ದೆ ನಿಮ್ಮದಾಗಲಿ, ನೀವು ಅಂದುಕೊಂಡ ಕನಸು ಈಡೇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಮಾತಿಗೆ, ನಿಮ್ಮ ಮನಸ್ಸಿನ ಭಾವನೆಗಳಿಗೆ, ಹಾಡಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ ಬಾಬಾಯ್, ಗುಡ್ ನೈಟ್. ಈ ಲಾರಿ ಹಾಡು ನಿಮ್ಮೆಲ್ಲರಿಗೋಸ್ಕರ.

0: लगता है कोई आया।
1: अरे कह दो के आ रहे हैं।